ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 24 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 15 ತಾರೀಕು ಮಂಗಳವಾರ. ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:36. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳಿ, ಇದೀಗ ನಮ್ಮ ನಿಲಯದಿಂದ ಇವತ್ತು ಯಾವ ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗತ್ತೆ ಅಂತೇಳಿ ಪರಿಚಯವನ್ನ ಮಾಡಿಕೊಡುವಂತಹ ಸಮಯ. 6:10 ನಾದ ಅರ್ಚನೆ ಭಕ್ತಿಗೀತೆಗಳನ್ನ ಆಲಿಸುವಂತಹ ಕಾರ್ಯಕ್ರಮ. 6:50 ಕನ್ನಡ ರತ್ನ ಭಂಡಾರ. 7:15 ಭಾವ ಸ್ಪಂದನದಲ್ಲಿ ಭಾವಗೀತೆಗಳನ್ನ ಆಲಿಸಬಹುದು. 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:30 ಹಲೋ ಕರ್ನಾಟಕ. 8:45 ಕ್ಯಾನ್ಸರ್ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಬಹುದು. 9:00 ಸಖತ್ ಸಾಂಗ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಕೋರಿಕೆ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ. 10:00 ಸಿನಿ ಚಿಟ್ಟೆ. ಅದಾದ ನಂತರ 11:00 ಆಪ್ಕಿ ಪಸಂದ್ ಕಾರ್ಯಕ್ರಮನ ಕೇಳಬಹುದು. 12:00 ಪ್ರದೇಶ ಸಮಾಚಾರ. 12:05 ನಾವೆಲ್ಲೊಗರಿ ಕಾರ್ಯಕ್ರಮನ ಕೇಳಬಹುದು. 1:00 ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಕಗ್ಗದ ಸಿರಿ. 1:30 ಲಂಚ್ ಬಾಕ್ಸ್. ನಂತರ 2:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಹಿಂದಿಯಲ್ಲಿ ವಾರ್ತೆಗಳನ್ನ ಕೇಳಬಹುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 2:30 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 2:40 ಎವರ್ ಗ್ರೀನ್ ಕನ್ನಡ ಗೀತೆಗಳನ್ನ ಆಲಿಸಬಹುದು. 3:00 ಉಮಾಂಗ್ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಬಹುದು. 3:30 ಹೋಮ್ ಬೆಸಿಲು. 4:00 ಬೆಂಗಳೂರು ಬಿಸಿನೆಸ್ ಬಸ್ ಕಾರ್ಯಕ್ರಮನ ಆಲಿಸಬಹುದು. 4:30 ಪ್ರಾಯೋಜಿತ ಕಾರ್ಯಕ್ರಮ ಹಿಂದೂ ಮಹಾಸಭಾ. 4:35 ಬೆಂಗಳೂರು ಬಿಸಿನೆಸ್ ಬಸ್. ನಂತರ 5:00 ನಾನ್ ಸ್ಟಾಪ್ ಸಂಜಲಿ ಕನ್ನಡದ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 6:10 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳಬಹುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಮಸ್ತೆ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳುಗರಿಗೆ ನಾದಾಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆಜಿ ಲತಾ ಕೇಟಿ. ಮಾನವ ಸೇವೆಯೇ ಮಾಧವ ಸೇವೆ, ಸರ್ವಿಸ್ ಟು ಹ್ಯುಮ್ಯಾನಿಟಿ ಈಸ್ ಸರ್ವಿಸ್ ಟು ಗಾಡ್ ಅಂತ ಹೇಳ್ತಾ ಇಂದಿನ ನಮ್ಮ ನಾದಾರ್ಚನೆ ಕಾರ್ಯಕ್ರಮನ ಈ ಒಂದು ಭಕ್ತಿಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲಿಗೆ ಕೇಳಿ ಪಿ ಸುಶೀಲಾ ಅವರ ಗಾಯನವಿರುವಂತಹ ಈ ಒಂದು ಭಕ್ತಿಗೀತೆ. ಎಚ್ ಹನುಮಂತಾಚಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥ ಮಿದಂ ಶರೀರಂ. ಅಂದರೆ ಮರಗಳು ಇತರರಿಗಾಗಿ ಹಣ್ಣನ್ನು ನೀಡುತ್ತೆ, ನದಿಗಳು ಇತರರಿಗಾಗಿ ಹರಿತಾ ಹೋಗುತ್ತೆ, ಹಸುಗಳು ಇತರರಿಗಾಗಿ ಹಾಲನ್ನು ನೀಡುತ್ತೆ. ಅದೇ ರೀತಿ ಈ ಒಂದು ಮಾನವ ಶರೀರ ಕೂಡ ಇತರರ ಸೇವೆ ಮತ್ತು ಉಪಕಾರಕ್ಕಾಗಿ ಜೀವಿಸಬೇಕು ಅಂತೇಳಿ ಈ ಒಂದು ಶ್ಲೋಕ ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ನೀಡುತ್ತೆ. ಈಗ ಕೇಳಿ, ಯುವರಾಜ್ ಜೆ ಮತ್ತು ಸುಜಾತಾ ಸುನೀತಾ ಅವರ ಗಾಯನದಲ್ಲಿ ಮೂಡಿ ಬಂದಿರುವಂತಹ ಒಂದು ಭಕ್ತಿಗೀತೆ

ನರಸಿಂಹ ನಾಯಕ್ ಅವರ ಧ್ವನಿಲಿ, ವಿಜಯ ನರಸಿಂಹ ಅವರ ರಚನೆ, ವಿಶ್ವನಾಥನ್ ಎಂಎಸ್ ಮತ್ತು ಕೆ ಎನ್ ಮಹದೇವನ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು.

ಅಯಂ ನಿಜಃ ಪರೋ ವೇತಿ ಗಣನ ಲಘುಚೇತಸಾಂ ಉದಾರ ಚರಿತಾನಾಂ ತು ವಸುಧೈವ ಕುಟುಂಬಕಂ. ಇವನು ನನ್ನವನು, ಅವನು ಪರಕೀಯನು ಎಂಬ ಆಲೋಚನೆ ಸಂಕುಚಿತ ಮನಸ್ಸಿನವರದು. ಉದಾರ ಗುಣವುಳ್ಳ ದೊಡ್ಡ ಮನಸ್ಸು ಇರೋರಿಗೆ ಈ ಇಡೀ ಜಗತ್ತೇ ಒಂದು ಕುಟುಂಬ ಇದ್ದಂತೆ ಇರತಂತೆ. ಅಂತಹ ಬದುಕೆ ವಸುಧೈವ ಕುಟುಂಬಕಂ. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಸಂಗೀತ ಎಚ್ ಕಟ್ಟಿಯವರ ಗಾಯನವಿದೆ. ಡಾಕ್ಟರ್ ಎಚ್ ಎ ಕಟ್ಟಿ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇನ್ನು ನಮ್ಮ ದಾಸ ಸಾಹಿತ್ಯದಲ್ಲಿ ಈ ರೀತಿ ಒಂದು ಏನು ಸೇವೆಯನ್ನು ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು, ಅಥವಾ ನಮ್ಮ ಸೇವೆಯನ್ನು ಕುರಿತು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇವನಾರವ ಇವನಾರವ ಇವನಾರವ ಎನ್ನದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವ ನಿನ್ನಯ್ಯ ಅಂತ ಹೇಳಿದ್ದಾರೆ ನಮ್ಮ ಬಸವಣ್ಣನವರು. ಯಾರನ್ನು ಕೂಡ ಪರಕೀಯರಂತೆ ಕಾಣದೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರೀತಿಯ ಬಾಂಧವ್ಯವನ್ನು ಕಾಣೋದು, ಎಲ್ಲರಿಗೂ ಕೂಡ ಸೇವೆಯನ್ನು ಸಲ್ಲಿಸುವುದೇ ನಿಜವಾದ ಧರ್ಮ ಅಂತ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಈಗ ಕೇಳಿ ದೇವತಾ ಮನುಷ್ಯ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಆರ್ ಛಾಯ ಅವರ ಧ್ವನಿಯಲ್ಲಿ, ಚಿವದೇಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಕುವೆಂಪು ಅವರು ಮನುಜಮತ ವಿಶ್ವ ಪಥ ಜಾತಿ ಮತ ದೇಶದ ಗಡಿಗಳನ್ನೆಲ್ಲ ಮೀರಿ ಪ್ರತಿಯೊಬ್ಬ ಮಾನವನಲ್ಲೂ ಕೂಡ ಭಗವಂತನನ್ನ ಕಂಡು ಸೇವೆಯನ್ನ ಮಾಡೋದೇ ಮನುಷ್ಯನ ನಿಜವಾದ ಜನ್ಮದ ಸಾರ್ಥಕತೆ ಅಂತ ಹೇಳಿದ್ದಾರೆ. ಅಂದರೆ ಉಪಕಾರ ಮಾಡುವಂತಹ ಕೈಗಳು ಪ್ರಾರ್ಥಿಸುವ ತುಟಿಗಳಿಗಿಂತ ಹೆಚ್ಚು ಪವಿತ್ರ ಅಂತೇಳಿ ಈ ನಮ್ಮ ಸೇವೆಯ ಒಂದು ಪವಿತ್ರತೆ ಹೇಳುತ್ತೆ ಅಂತಾನೆ ಹೇಳ್ಬೋದು. ಈಗ ಕೇಳಿ ನಾಗದೇವತೆ ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ.

ಸಾರ್ಥಕತೆ ಇರೋದು ಉಪಕಾರದಲ್ಲಂತೆ. ಅದಕ್ಕೆ ಈ ಶ್ಲೋಕ ಹೀಗೆ ಹೇಳುತ್ತೆ, ಯದ್ಯುಚ್ಚೈರಪೀನ ಪರಾನುಕುರುಷೆ ತನ್ ವೃಷ್ಟೈವ ಥೇ ಜನ್ಮ ಯದಿ ನೈಷ ಜನಿತ ವರ್ಷ ಕೋ ನಾಮ ಪಯೋದ ರೋಷ್ಕರ್ಷ ಅಂತ ಹೇಳುತ್ತೆ. ಇತರರಿಗೆ ಉಪಕಾರ ಮಾಡದಿದ್ರೆ ಗಣ್ಯ ಎನಿಸ್ಕೊಂಡ್ರು ಕೂಡ ಬದುಕು ಯಾವತ್ತೂ ಕೂಡ ಸಾರ್ಥಕ ಆಗಲ್ಲ. ಮಳೆಯನ್ನ ಸುರಿಸದೆ ಹೋದ್ರೆ ಆಕಾಶದಲ್ಲಿ ಕಟ್ಕೊಂಡಿರುವಂತಹ ಮೋಡದ ಸಾರ್ಥಕತೆಯಾದ್ರೂ ಏನು ಅಂಥೇಳಿ ಈ ಒಂದು ಶ್ಲೋಕ ನಮಗೆ ಒಂದು ಸಂದೇಶವನ್ನು ನೀಡುತ್ತೆ. ಇಂದಿನ ನಮ್ಮ ನಾದಾರ್ಚನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಚಿತ್ರ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ನೀನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

0: ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
1: ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ. ಗಂಡು ಹೆಣ್ಣುಗಳ ಕಂಠಗಳಲ್ಲಿ ಅಂತರ ಇರುವಂತೆ ವ್ಯಕ್ತಿ ವ್ಯಕ್ತಿಗಳ ಧ್ವನಿಯಲ್ಲಿ ವ್ಯತ್ಯಾಸವಿರುತ್ತದೆ. ಅವು ಕರಿಯಣ್ಣ, ಕೆಂಪಣ್ಣ ಎಂದು ಹೆಸರು ಇಟ್ಟುಕೊಳ್ಳದಿದ್ದರೂ ಕೇವಲ ಧ್ವನಿಯಿಂದಲೇ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸಬಲ್ಲವು. ಅಂತೆಯೇ ಅವು ತಮ್ಮ ಪತಿ ಪತ್ನಿ ಮಕ್ಕಳನ್ನು ಸುಲಭವಾಗಿ ಗುರುತಿಸಬಲ್ಲವು. ಬೆಳೆಯುತ್ತಿರುವ ಕೋಗಿಲೆಯ ಮರಿ ಪ್ರಥಮ ಬಾರಿ ಹಾಡಿದಾಗಲೇ ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದ ಕಾಗೆ ದಂಪತಿಗಳೇ ತಾವು ಮೋಸ ಹೋದದ್ದು ಅರಿವಾಗಿ ತಮ್ಮದಲ್ಲದ ಮರಿಯನ್ನು ಹೊರೆದೋಡಿಸಿ ಬಿಡುತ್ತವೆ. ಕೆಲ ಮೂಕ ಪಕ್ಷಿಗಳನ್ನು ಬಿಟ್ಟು ಉಳಿದವುಗಳಿಗೆ ಒಳಕಿವಿಗಳು ಇರುತ್ತವೆ. ಇವು ಅತ್ಯಂತ ಸೂಕ್ಷ್ಮ ಗ್ರಾಹಿ ಇದ್ದದ್ದರಿಂದ ನಮಗೆ ಕೇಳದ ಮಾತುಗಳನ್ನು ಹಕ್ಕಿಗಳು ಆಲಿಸಿ ಪ್ರತಿಕ್ರಿಯಿಸುತ್ತವೆ. ಅವುಗಳ ಭಾಷೆ ಆನುವಂಶಿಕವಾದ್ದರಿಂದ ಅದನ್ನು ಪಾಲಕರಿಂದ ಕಲಿಯಬೇಕಾಗಿಯೇ ಇಲ್ಲ. ಒಂಟಿಯಾಗಿ ಬೆಳೆಸಿದ ಮರಿಯೂ ತಮ್ಮ ಭಾಷೆಯನ್ನು ಚಾಚು ತಪ್ಪದೆ ಮಾತನಾಡುವು. ಆದರೆ ಇನ್ನಿತರನ್ನು ಅನುಕರಣೆ ಮಾಡುವ ಮೈನಾ, ಗಿಳಿ, ಕೋಗಿಲೆಗಳಂತಹ ಹಕ್ಕಿಗಳು ಮಾತುಗಳನ್ನು ಕಲಿಯಬೇಕಾಗುವುದು. ಗುಂಪುಗಳಲ್ಲಿ ಜೀವಿಸುವ ವಿವಿಧ ಬಣಕ್ಕೆ ಸೇರಿದ ಪಕ್ಷಿಗಳು ಒಂದರ ಭಾಷೆ ಇನ್ನೊಂದು ಕಲಿತು ಬಿಡುತ್ತವೆ. ಇದರಿಂದ ಭಿನ್ನವಾಗಿ ಕಾಣುವ ಹಕ್ಕಿಗಳು ಒಂದೇ ಬಗೆಯಾಗಿಯೂ ಮತ್ತು ಒಂದೇ ಜಾತಿಗೆ ಸೇರಿದವು ಭಿನ್ನ ಭಿನ್ನವಾಗಿಯೂ ಮಾತನಾಡುವುದಿದೆ. ಹುಲ್ಲುಗುಬ್ಬಚ್ಚಿಯೊಂದೇ ದಿನವೊಂದಕ್ಕೆ 880 ವಿಧದಲ್ಲಿ ಮಾತನಾಡಬಲ್ಲದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪ್ರತಿದಿನ ಹಕ್ಕಿಗಳು ಆಹಾರ ಸಂಪಾದನೆಗಾಗಿ, ಸಾಮೂಹಿಕ ಸಂಪರ್ಕಕ್ಕಾಗಿ, ವೈರಿಗಳಿಂದ ಸಂರಕ್ಷಣೆಗಾಗಿ, ಸಂತಾನೋತ್ಪತ್ತಿಗಾಗಿ ಹಾಗೂ ಮರಿಗಳ ಪಾಲನೆಗೆ ತಮ್ಮ ಮಾತುಗಳನ್ನು ದಕ್ಷ ರೀತಿಯಿಂದ ಬಳಸಿಕೊಳ್ಳುತ್ತವೆ. ಹಣ್ಣು ಹಂಪಲುಗಳು ವಿಪುಲವಾಗಿರುವಾಗ ಎಲ್ಲವೂ ಸಹಕಾರದಿಂದ ಮೃಷ್ಟಾನ್ನ ಭೋಜನ ನಡೆಸುವು. ಕೊರತೆ ಇದ್ದಾಗ ಕಚ್ಚಾಟ ಚೀರಾಟ ನಡೆಸುವು. ಹಸಿದ ಮರಿಗಳು ಗುಟುಕಿಗಾಗಿ ಪಾಲಕರನ್ನು ಚೀರಾಡಿ ಕರೆಯುವವು. ಹಸಿವು ಅಸಹನೀಯವಾದಾಗ ಬೊಬ್ಬೆ ಇಡುವವು. ಪಾಲಕರು ಕೇವಲ ಕಂಠದಿಂದಲೇ ಗುಟುಕು ಸಿಗದ ಮರಿಗಳನ್ನು ಗುರುತಿಸಬಲ್ಲವು. ಸಾಂಘಿಕ ಹಕ್ಕಿಗಳು ಹಿಣ್ಣನ್ನು ಒಂದಾಗಿ ಇಡುವುದಕ್ಕಾಗಿ ತಮ್ಮ ಧ್ವನಿಯನ್ನು ಯಶಸ್ವಿಯಾಗಿ ಬಳಸುವವು. ಬಯಲಿನಲ್ಲಿ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ ಗುಂಪು ಮೆಲುನಾದ ಹೊರಡಿಸಿ ಇನ್ನಿತರ ಸದಸ್ಯರೊಂದಿಗೆ ಸಂಪರ್ಕ ಸ್ಥಾಪಿಸಿಕೊಂಡಿರುತ್ತವೆ. ಅದೇ ಗಗನ ವಿಹಾರಿಯಾಗುವಾಗ ಸರ್ವರಿಗೂ ಕೇಳುವಂತೆ ಕೂಗಾಡಲು ಚೀರಾಡಲು ಪ್ರಾರಂಭಿಸುವವು. ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ಹಕ್ಕಿಗಳು ಕನಮರಿಸುವುದು, ಒಂಟಿಯಾಗಿ ಮಾತನಾಡುವುದು, ಕಗ್ಗತ್ತಲಿನ ಭಾಷಣ, ಸ್ವಗತ ಭಾಷಣಗಳೆಲ್ಲವೂ ಇದೇ ಗುಂಪಿಗೆ ಸೇರುತ್ತವೆ. ಸದಾಕಾಲ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವುದು ಹಕ್ಕಿಗಳಿಗೆ ಬಗೆಹರಿಸಿಕೊಳ್ಳಲಾಗದ ಸಮಸ್ಯೆ. ಗಿಡುಗ ಗೂಗೆಗಳು ಗಗನಮಂಡಲದಿಂದ, ಹಾವು ಕೂತಿಗಳು ಮರವೇರಿ, ನರಿ ನಾಯಿ ಬೆಕ್ಕುಗಳೊಂದಿಗೆ ಮಾನವನೂ ಸೇರಿ ಅವುಗಳಿಗೆ ಉಪಟಳ ಕೊಡುತ್ತಲೇ ಇರುತ್ತಾರೆ. ದೂರದಲ್ಲಿ ವೈರಿ ಗೋಚರಿಸಿದಾಗಲೇ ಕ್ಷೀಣ ಸ್ವರದಲ್ಲಿ ಮುನ್ನೆಚ್ಚರಿಕೆ ನೀಡುವುದು. ಎಚ್ಚರಿಕೆಯ ಧ್ವನಿಯಿಂದಲೇ ಬರಲಿರುವ ವೈರಿ ಯಾರು ಎಂದು ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ. ಅವುಗಳನ್ನು ಅನುಕರಿಸುವ ಸಿಟಿ ಪಿಪಿಗಳು ಅಮೆರಿಕೆಯಲ್ಲಿ ಮಾರಲು ಸಿಗುತ್ತವೆ. ಅವನ್ನು ನುಡಿಸಿದಾಗ ಹಕ್ಕಿಗಳು ಪ್ರತ್ಯುತ್ತರ ನೀಡುತ್ತವೆ. ಜನಸಾಮಾನ್ಯರಿಗೂ ಹಕ್ಕಿಗಳ ಆಡುಭಾಷೆ ಅರಿಯುವಂತಾದರೆ ಅವುಗಳ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಸುಖಮಯ ಸಹಜೀವನ ನಡೆಸಲು ಸಹಾಯವಾದೀತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಲೇಖಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾ. अथ वार्ताः. भारतस्य कूटनीतिक औन्नत्यं प्राकटयन् विदेशमन्त्री डॉ एस जयशंकरः प्रावोचत् यत् ब्रिक्स मञ्चे वैश्विक नेतृणाम् उपस्थितिः भारतस्य प्रभावातिशयम् अदर्शयत्. वार्ताहरान् सम्बोधयन् डॉ एस जयशंकरः न्यगादीत् यत् एतत् सम्मेलनम् अतिध्रुवीकृते जगति आयोजितं गतम्, यस्य समीक्षणं महदावश्यकमस्ति. भारतस्य अध्यक्षतायां राष्ट्रिय राजधान्यां नवदिल्ल्यां विगत भानुवासरे निवृत्तस्य अस्य दिवस द्वयात्मक शिखर सम्मेलनस्य सफल आयोजनाय सदस्य देशैः भारतस्य कूटनीतिक नेतृत्वस्य अथ अबाधित प्रामाण्यस्य मुक्तकण्ठेन प्रशंसा विहिता. राजस्थान राज्यस्य नगर निकाय निर्वाचनेषु भारतीय जनता दलस्य विजयानन्तरं प्रधानमन्त्री नरेन्द्र मोदी राजस्थानस्य जनतां प्रति आभारं प्राकटयत्. एकस्मिन् सामाजिकान्तर्जालीय पटले प्रधानमन्त्रिणा प्रोदीरितं यत् दलस्य एषः विजयः असत्यस्य प्रतिध्वनेः उपरि सत्यस्य विजयस्य एका अबाधिता सिद्धिः वर्तते. मोदिना प्रतिपादितं यत् राज्यस्य प्रज्ञावता जनसमूहेन पुनरेकवारं स्पष्टीकृतं यत् ते द्वियन्त्रसर्वकारस्य नेतृत्वे सञ्चालितानाम् अभ्युदय सुशासन नीतीनां पूर्णं समर्थनं कुर्वन्ति. जाल अपराध संशये बैंक इत्येतैः अद्य प्रभृति सम्पूर्ण कोष स्थगनस्य स्थाने केवलं विवादित धनांशस्य एव स्थगनं विधास्यते. सहस्ररूप्यकाणाम् अथवा तदधिकस्य संदिग्ध व्यवहाराणां प्रकरणे कृत्रिम बुद्धिमाध्यमेन निरीक्षणं भविष्यति. एषः नियमः 27-2000 अप्रैल मासस्य प्रथम दिनांकात् प्रभावी भविष्यति. परीक्षा पारदर्शितां रक्षितुं झारखंड सीआईडी आरक्षिभिः द्वौ अभियुक्तौ निगृहीतौ. सीआईडी विभागेन प्रतिपादितं यत् धनं गृहीत्वा परीक्षा सफलतायाः मिथ्या प्रतिश्रुतिं यच्छन् संजीत कुमारः निगडितः. अपरञ्च जेएसएससी सीजीएल परीक्षा प्रकरणे पश्चिम बंगालात् अभियुक्तः दिलीप पासवानः न्यायिक अभिरक्षायां प्रेषितः. भारतस्य मुख्य न्यायाधीशेन सूर्यकान्तेन न्यायाधीशानां विरुद्धं परिवादानां निवारणाय सर्वोच्च न्यायालयेन उच्च न्यायालयैश्च विकसिता व्यवस्था सुदृढा, अतीव प्रत्युत्तरशीला, समयोचिता च वर्णिता. अनेनैव तेन न्यायपालिकायां निरन्तर परिष्कारस्य अधिक पारदर्शकतायाश्च आवश्यकतायां बलं प्रदत्तम्. ह्यः नवदिल्ल्यां प्रत्यक्ष न्याय प्रदानं न्यायव्यवस्थायाः स्तम्भरूपेण पारदर्शिता जनविश्वासश्च इति विषयमाधृत्य आयोजिते षष्ठे राम जेठमलानी स्मृति व्याख्याने मुख्य भाषणं कुर्वन् मुख्य न्यायाधीशः अवोचत् यत् परिष्कारः एव शाश्वत नियमो भवेत्. समुद्र सुरक्षां प्रति संशयमुत्पादयन् अमेरिका ईरान देशयोः प्रत्यग्रह विवादः समुद्भूतः. ईरानीय सैन्यदलेन आख्यातं यत् तैलपोतः सुरक्षा सीमामतिक्रम्य जलसुरंगेन विस्फुटः. परं अमेरिकादेशस्य मध्य कमाण्ड विभागेन अस्य खण्डनं कुर्वता प्रतिपादितं यत् ईरानी

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ. ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು. ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ತಾಲೂಕು ಕಪ್ಪಗಲ್ಲು, ಜಾಲಿಬೆಂಚು, ಎತ್ತಿನ ಬುದಿಹಾಳ್ ಹಾಗೂ ಇಬ್ರಾಹಿಂಪುರ ಗ್ರಾಮಗಳ ರೈತರು ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಪಂಪ್ಸೆಟ್ ಅಳವಡಿಸಿಕೊಂಡು ಲಭ್ಯ ನೀರು ಬಳಸಿ ಭತ್ತ, ಮೆಣಸಿನಕಾಯಿ, ಶೇಂಗಾ, ಅಂಜೂರ, ಮೆಕ್ಕೆಜೋಳ ಹಾಗೂ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ. ವಿದ್ಯುತ್ ವಿತರಣಾ ಕಂಪನಿಗಳ ಗ್ರಿಡ್ ಮೇಲಿನ ಒತ್ತಡ ಗಣನೀಯವಾಗಿ ಕಡಿಮೆಯಾಗಲಿದೆ. ಈ ಯೋಜನೆಯಡಿ 3 ಅಶ್ವಶಕ್ತಿಯಿಂದ 10 ಅಶ್ವಶಕ್ತಿವರೆಗಿನ ಸಾಮರ್ಥ್ಯದ ಸೌರ ಪಂಪ್ಸೆಟ್ಗಳಿಗೆ ಧನಸಹಾಯ ಒದಗಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಶೇಕಡ 30, ರಾಜ್ಯ ಸರ್ಕಾರ ಶೇಕಡ 50ರಷ್ಟು ಧನಸಹಾಯ ನೀಡುತ್ತಿದ್ದು ರೈತರು ಕೇವಲ ಶೇಕಡ 20ರಷ್ಟು ವಂತಿಗೆ ಪಾವತಿಸಬೇಕಾಗುತ್ತದೆ. ಬಳ್ಳಾರಿ ತಾಲೂಕು ವ್ಯಾಪ್ತಿಯ 112 ಜನ ರೈತರು ಸೌರ ಪಂಪ್ಸೆಟ್ಗೆ ಅರ್ಜಿ ಸಲ್ಲಿಸಿದ್ದು 25 ಜನ ರೈತರು ವಂತಿಗೆ ಪಾವತಿಸಿದ್ದಾರೆ. ಈಗಾಗಲೇ 22 ಜನ ರೈತರು ಯಶಸ್ವಿಯಾಗಿ ಕುಸುಮ್ ಬಿ ಯೋಜನೆ ಸೌಲಭ್ಯ ಪಡೆದಿದ್ದಾರೆ ಎಂದು ಬಳ್ಳಾರಿ ಜೆಸ್ಕಾಂ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಬಾಬು ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬರ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ತಾವು ಪ್ರಬಲವಾಗಿ ಪ್ರತಿಪಾದಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮ ಹಾಗೂ ರೈತರ ಸಂಕಷ್ಟದ ಕುರಿತು ತಾವು ಗಮನ ಸೆಳೆದಿದ್ದಾಗಿ ನುಡಿದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ, ಕೆರೆ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಕಾಮಗಾರಿ ಕೈಗೊಳ್ಳಲಾಗಿದೆ. 9 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಎಂದರು. ಬಾವಡಿ ಕಾಮಗಾರಿ ಹಿನ್ನೆಲೆ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಲಾಗಿದ್ದು ವಾರ್ಷಿಕ 350 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಾರಿಗೆ ಖಾತೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕನ್ನಾಘಟ್ಟ ಗ್ರಾಮದಲ್ಲಿ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಯವರು ವಿದ್ಯಾರ್ಥಿಗಳ ಬಸ್ ಪಾಸ್ ಹಣವನ್ನು ರಾಜ್ಯ ಬೊಕ್ಕಸದಿಂದ ಭರಿಸುವ ಭರವಸೆ ನೀಡಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಗೆ ಶೀಘ್ರ 100 ಬಸ್ಗಳು ಮಂಜೂರಾಗಲಿವೆ ಎಂದು ಸಚಿವರು ಹೇಳಿದರು. ಬೀದರ್ ಜಿಲ್ಲೆ ಔರಾದ್, ಬಸವಕಲ್ಯಾಣ, ಭಾಲ್ಕಿ ಸೇರಿದಂತೆ 5 ತಾಲೂಕುಗಳಲ್ಲಿ ಅಪಾಯದ ಸ್ಥಿತಿಯಲ್ಲಿರುವ ಶಾಲೆಗಳ ಕೊಠಡಿಗಳನ್ನು ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪಟ್ಟಿ ಆಧರಿಸಿ ಜಿಲ್ಲೆಯ 434 ಶಾಲೆಗಳ 1311 ಶಿಥಿಲ ಕೊಠಡಿಗಳನ್ನು ನೆಲಸಮಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯಲ್ಲಿ 1861ರಲ್ಲಿ ಸರ್ ಎಂ ವಿಶ್ವೇಶ್ವರಾಯ ಜನಿಸಿದರು. ಸರ್ ಎಂ ವಿಶ್ವೇಶ್ವರಾಯ ಅವರ ಅಭಿಯಾಂತ್ರಿಕ ಸಾಧನೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಧಾರವಾಡದ ಡಾ ಬಸವರಾಜ್ ಅಕ್ಕಿ.
1: ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಹಾಗೂ 1912ರಿಂದ 1918ರವರೆಗೆ

0: ದಿವಾನರಾಗಿ ಅಪಾರ ಸೇವೆ ಸಲ್ಲಿಸಿದರು. ಅವರ ಅವಧಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳ ಸ್ಥಾಪನೆ, ಶ್ರೀಗಂಧ ಎಣ್ಣೆ ಹಾಗೂ ಸರ್ಕಾರಿ ಸಾಬೂನು ಕಾರ್ಖಾನೆಗಳು, ಭದ್ರಾವತಿಯ ಕಿನ ಕಾರ್ಖಾನೆ, ಮೈಸೂರು ಬ್ಯಾಂಕ್, ಮಲೆನಾಡು ಅಭಿವೃದ್ಧಿ ಮಂಡಳಿ, ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಶ್ರೀ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮಹತ್ವದ ಸಂಸ್ಥೆಗಳು ಸ್ಥಾಪನೆಯಾದವು. ಕೈಗಾರಿಕೆ, ಶಿಕ್ಷಣ, ನೀರಾವರಿ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರಗಳಿಗೆ ನೀಡಿದ ಅಪೂರ್ವ ಕೊಡುಗೆಗಾಗಿ ಭಾರತ ಸರ್ಕಾರವು 1955 ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವ ಹಕ್ಕು ಆದ್ಯತೆ ಗಮನಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:00 ವಿಶೇಷ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಣಿಮೆಳ್ಳಿಹಳ್ಳಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ವಿಷಯದ ಸಹಶಿಕ್ಷಕಿ ಕೆಬಿ ರೇಖಾ ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಬಳಸಿ ಗಮನ ಸೆಳೆದಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಪ್ರಯೋಗದ ಕುರಿತು ಮಾಹಿತಿ ನೀಡಿದ್ದಾರೆ.
5: AI ಸುಲಭವಾಗಿ ಕಥೆಯ ರೂಪದ ವಿಡಿಯೋ ಮೂಲಕ ತಿಳಿಸಿಕೊಡುವುದರಿಂದ ಮಕ್ಕಳು ವಿಜ್ಞಾನದ ಕ್ಲಿಷ್ಟ ಪರಿಕಲ್ಪನೆಗಳನ್ನ ಸವಿಯುವರು. ಕಲಿಕೆ ಕಷ್ಟಕರವಾಗಿರದೆ ಇಷ್ಟವಾಗುವುದು. AI ಮತ್ತು ತಂತ್ರಜ್ಞಾನ ನಮಗೆ ಸಹಾಯ ಮಾಡುವುದರಿಂದ ನನ್ನ ಬೋಧನೆಯಲ್ಲಿ ಮಕ್ಕಳ ಕಲಿಕೆಯಲ್ಲಿ AI ತಂತ್ರಜ್ಞಾನಾಧಾರಿತ ಪ್ರಯೋಗಾಧಾರಿತ ಚಟುವಟಿಕೆಯಾಧಾರಿತ ಬೋಧನೆಯನ್ನ ಮಾಡುತ್ತಿರುವೆ. ನಮ್ಮ ಹಳ್ಳಿಯ ಮಕ್ಕಳು ಪ್ರೊಜೆಕ್ಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಬಳಸಲು ಬಹಳ ಉತ್ಸುಕತೆ ತೋರಿಸುತ್ತಿದ್ದಾರೆ. ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ.
1: ಮಣ್ಣು, ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವ ಜೋಡೆತ್ತು ಅವಲಂಬಿತ ರೈತರನ್ನು ದೇವರು ಮೆಚ್ಚುವ ನೇಗಿಲ ಯೋಗಿಗಳು ಎಂದು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಪಿಯು ನಂದಿಹಾಳ ಗ್ರಾಮದಲ್ಲಿ ಜರುಗಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಕೃಷಿ ಪದವೀಧರರು ಆರಂಭಿಸಿರುವ ನಂದಿ ಕೂಗು ಅಭಿಯಾನದ ಅಂಗವಾಗಿ ಗ್ರಾಮದ ಜೋಡೆತ್ತಿನ ಕೃಷಿಕರಿಗೆ ಅಭಿನಂದನಾ ಪತ್ರ ನೀಡಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಮಹತ್ವ ಸಾರಲಾಯಿತು. ರಾಜ್ಯದಲ್ಲಿ ನಂದಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಕಾನೂನು ಜಾರಿಗೆ ಆಗ್ರಹಿಸಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ಮನಗೂಳಿ ತಿಳಿಸಿದರು. ಬೀದರ್ ಜಿಲ್ಲೆ ಭಾಲ್ಕಿಯ ಸಿದ್ದಾರ್ಥ ನಗರದಲ್ಲಿ 1,18,00,000 ರೂಪಾಯಿ ಅನುದಾನದಲ್ಲಿ ನೂತನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಅವರ ವಾಸಸ್ಥಳದ ಸಮೀಪದಲ್ಲೇ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಬಿಳಿಗಿರಿ ರಂಗನಾಥ ದೇವಾಲಯ ವ್ಯಾಪ್ತಿಯ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಚಾಮರಾಜನಗರ ತಾಲೂಕು ಬಡಗಲಪುರ ಗ್ರಾಮದ 65 ಬಸವಣ್ಣ ಎಂಬುವರು ಹಸುಗಳಿಗೆ ಹುಲ್ಲು ತರಲು ಕಾಡಿಗೆ ಹೋದಾಗ ಹುಲಿ ದಾಳಿಯಿಂದ ಮೃತಪಟ್ಟ ಘಟನೆ ನಡೆದಿದೆ. ಕಾಡಾನೆ ದಾಳಿಗೆ ಗುಂಡ್ಲುಪೇಟೆ ತಾಲೂಕು ಕೋಟೆಕೆರೆ ಗ್ರಾಮದ ಜನ್ನೂರು ನಾಯಕ್ ಎಂಬ ಕೃಷಿಕ ಮೃತಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂಭ್ರಮದ ಹಿನ್ನೆಲೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಯಿಲ್ ಭಾಗ್ಲಾ ತಿಳಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40 ಹೆಚ್ಚು ಸಂಚಾರಿ ಮೂರ್ತಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ, ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಲ್ಲಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಿಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನ ಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ ಜೆ ಲತಾ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ವಿದ್ಯಾಮೂರ್ತಿ, ಒಬ್ಬ ಗಾಯಕಿಯಾಗಿ ಎಂತಹ ಅದ್ಭುತ ಗೀತೆಗಳನ್ನ ಪ್ರಸ್ತುತಪಡಿಸ್ಬೋದು ತಮ್ಮ ಕಂಠಸಿರಿಯಲ್ಲಿ ಅಂಥೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಅವರದೇ ಗೀತೆಗಳನ್ನ ಕೇಳ್ತಾ ಸಾಗ್ಬೋದು. ಮೊದಲಿಗೆ ಕೇಳಿ ವಿದ್ಯಾಮೂರ್ತಿ ವರ್ಷ ಬಿ ಸುರೇಶ್ ಅವರ ಗಾಯನದಲ್ಲಿ ಬಂದಿರುವಂತಹ ಗೀತೆಗೆ, ಬಾಗೂರು ಮಾರ್ಕಂಡೇಯ ಅವರ ರಚನೆ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ವಿದ್ಯಾಮೂರ್ತಿಯವರು ಬರೀ ಗಾಯನದಲ್ಲಿ ಮಾತ್ರ ಇರದೆ ಅಭಿನಯದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಹಿರಿತೆರೆ ಮತ್ತು ಕಿರುತೆರೆಯಲ್ಲಿ ತಮ್ಮ ಅಭಿನಯದಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅನೇಕ ಗೀತೆಗಳಿಗೆ ಇವರು ತಮ್ಮ ಹಿನ್ನೆಲೆ ಗಾಯನದಲ್ಲಿ ತಮ್ಮ ಕಂಠಸಿರಿಯನ್ನು ದಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಧಾರಾವಾಹಿಗಳಲ್ಲಿ ಅಭಿನಯನ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ತಾರೆ ಇವರು ಅಂತಲೇ ಹೇಳ್ಬೋದು. ಮಡಿಕೇರಿಯಲ್ಲಿ ಜನಿಸಿದಂಥ ಇವರು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸ್ತಾರೆ. ಈಗ ಕೇಳಿ ವಿದ್ಯಾಮೂರ್ತಿಯವರ ಗಾಯನವಿರುವಂತಹ ಮತ್ತೊಂದು ಗೀತೆ, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯ ಈ ಗೀತೆಗಿದೆ.

35 ಹೆಚ್ಚು ಜನಪ್ರಿಯ ಧಾರಾವಾಹಿಗಳಲ್ಲಿ ಇವರು ನಟಿಸಿದ್ದಾರೆ. ಹಾಗೆಯೇ 12 ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಅದರ ಜೊತೆ ಶಾಸ್ತ್ರೀಯ ಸಂಗೀತದ ತರಬೇತಿಯನ್ನು ಕೂಡ ಪಡೆದು ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದು ತಮ್ಮನ್ನು ತಾವು ಹಿನ್ನೆಲೆ ಗಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಅದರ ಜೊತೆ ಕವನಗಳು, ಸಣ್ಣ ಕಥೆಗಳನ್ನ ಬರೆಯುವಂತಹ ಹವ್ಯಾಸ ಕೂಡ ಇದೆಯಂತೆ. ಈಗ ಕೇಳಿ ವಿದ್ಯಾಮೂರ್ತಿಯವರ ಧ್ವನಿಯಲ್ಲಿ ಸುಬ್ರಾಯ ಚುಕ್ಕಾಡಿ ಅವರ ರಚನೆ ಇರುವಂತಹ ಗೀತೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ.
5: ಈಗ ಹೇಳಿ ಚನ್ನವೀರ ಕಣವಿ ಅವರ ರಚನೆ, ವಿದ್ಯಾಮೂರ್ತಿಯವರ ಗಾಯನವಿರುವಂತಹ ಭಾವಗೀತೆ.

ಸಮಯ ಆಗ್ತಿದೆ ಇನ್ನೇನು 7:35. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ 101.3 FM ರೇನ್ಬೋ. ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಹಾಗೂ ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ನಡೆಯುವ 2,000 ರೂಪಾಯಿಗಳವರೆಗಿನ ವಹಿವಾಟುಗಳ ಮೇಲೆ ಬ್ಯಾಂಕುಗಳು ಯಾವುದೇ ರೀತಿಯ ಶುಲ್ಕ ವಿಧಿಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಈ ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕ ಹಣ ರವಾನಿಸುವ ಅಥವಾ ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ ಬ್ಯಾಂಕುಗಳು ಅಥವಾ ವ್ಯವಸ್ಥೆ ಪೂರೈಕೆದಾರರು ನೇರ ಅಥವಾ ಪರೋಕ್ಷ ಶುಲ್ಕಗಳನ್ನು ವಿಧಿಸುವುದನ್ನು ನಿಷೇಧಿಸಿ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಹಣಕಾಸು ಸಚಿವಾಲಯವು ಪಾವತಿ ಮತ್ತು ಇತ್ಯರ್ಥ ಸೇವೆಗಳ ವ್ಯವಸ್ಥೆಗಳ ಕಾಯ್ದೆಯಡಿ ಈ ನೂತನ ಬದಲಾವಣೆಯನ್ನು ತಂದಿದ್ದು, 2,000 ರೂಪಾಯಿಗಳವರೆಗಿನ ಯುಪಿಐ ಮತ್ತು ರುಪೇ ವಹಿವಾಟುಗಳನ್ನು ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳು ಎಂದು ವರ್ಗೀಕರಿಸಿದೆ. ವೈಯಕ್ತಿಕ ಪಾವತಿಗಳು ಸಂಪೂರ್ಣವಾಗಿ ಉಚಿತವಾಗಿ ಇರಲಿದ್ದು, ವರ್ತಕರ ಮೇಲೆಯೂ ಯಾವುದೇ ಸಮಗ್ರ ಎಂಡಿಆರ್ ಶುಲ್ಕ ಇರುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಇದೇ 17ರಂದು ನಡೆಯಲಿರುವಂತಹ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ಬೃಹತ್ ಸಮ್ಮೇಳನದಲ್ಲಿ 600ಕ್ಕೂ ಹೆಚ್ಚು ಪ್ರದರ್ಶಕರು, 300 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ 40ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು ಭಾಗಿಯಾಗಲಿವೆ. 6 ಅಂತಾರಾಷ್ಟ್ರೀಯ ಮಂಟಪಗಳು, 12 ರಾಜ್ಯ ಸರ್ಕಾರಗಳ ಮಂಟಪ ಮತ್ತು ನವೋದ್ಯಮಿಗಳಿಗಾಗಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಅನ್ನು ಪ್ರದರ್ಶನದಲ್ಲಿ ಸಜ್ಜುಗೊಳಿಸಲಾಗಿದೆ. ಭಾರತೀಯ ಸೆಮಿಕಂಡಕ್ಟರ್ ಮಿಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸೆಮಿ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಈ ಕಾರ್ಯಕ್ರಮವು ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ವಲಯದ ಪ್ರಮುಖ ವೇದಿಕೆಯಾಗಿದೆ. ನಾವೀನ್ಯತೆ, ಉತ್ಪಾದನೆ, ಹೂಡಿಕೆ ಮತ್ತು ಪೂರೈಕೆ ಸರಪಳಿಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನೂತನ ಒಪ್ಪಂದ ಮತ್ತು ತಾಂತ್ರಿಕ ಸಹಭಾಗಿತ್ವಕ್ಕೆ ಈ ಸಮಾವೇಶವು ಹಾದಿ ಕಲ್ಪಿಸಲಿದೆ. ನ್ಯಾಯಾಧೀಶರ ವಿರುದ್ಧದ ದೂರುಗಳ ವಿಲೇವಾರಿಗೆ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳು ಹೊಂದಿರುವಂತಹ ವ್ಯವಸ್ಥೆಯು ಅತ್ಯಂತ ದೃಢ ಮತ್ತು ಸಮಯೋಚಿತವಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 6ನೇ ರಾಮ್ ಜೇಠ್ಮಲಾನಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿರಂತರ ಸುಧಾರಣೆ ಹಾಗೂ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ. ನ್ಯಾಯಾಂಗದ ಕಾರ್ಯನಿರ್ವಹಣೆಯ ಮೇಲಿನ ನ್ಯಾಯಸಮ್ಮತ ಹಾಗೂ ರಚನಾತ್ಮಕ ವಿಮರ್ಶೆಯು ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ ಎಂದ ಅವರು, ಸುಪ್ರೀಂಕೋರ್ಟ್ ಎಂದಿಗೂ ವಿಮರ್ಶೆಗೆ ವಿಮುಖವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯಗಳು ಪರಿಶೀಲನೆ ಮತ್ತು ವಿಮರ್ಶೆಗೆ ಮುಕ್ತವಾಗಿದ್ದಾಗ ಮಾತ್ರ ಸಾರ್ವಜನಿಕರ ವಿಶ್ವಾಸ ಗಳಿಸಲು ಸಾಧ್ಯ. ಪ್ರಕರಣದಲ್ಲಿ ಸೋತ ವ್ಯಕ್ತಿಯೂ ಸಹ ನ್ಯಾಯಾಂಗ ಪ್ರಕ್ರಿಯೆಯ ನಿಷ್ಪಕ್ಷಪಾತವಾಗಿದ್ದು, ಇದನ್ನು ನಂಬಿದಾಗ ಮಾತ್ರ ನೈಜ ಸಾರ್ವಜನಿಕ ವಿಶ್ವಾಸ ಸ್ಥಾಪನೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜಸ್ಥಾನದ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಭರ್ಜರಿ ಜಯ ಸಾಧನೆ ಮಾಡಿರುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪಕ್ಷದ ಈ ಐತಿಹಾಸಿಕ ಗೆಲುವು ಸುಳ್ಳಿನ ಅಬ್ಬರದ ವಿರುದ್ಧ ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಬಣ್ಣಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದ ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿ ನೀತಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂಬುದನ್ನು ರಾಜಸ್ಥಾನದ ಜನತೆ ಈ ಜನಾದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಈ ಗೆಲುವು ರಾಜ್ಯವನ್ನು ಪ್ರಗತಿಯ ನೂತನ ಎತ್ತರಕ್ಕೆ ಕೊಂಡೊಯ್ಯುವುದಲ್ಲದೆ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಸಮೃದ್ಧಿ ತರುವ ಸರ್ಕಾರದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮಗಳು ನಡೆಯಲಿವೆ. ವರ್ತುಲ ಆರ್ಥಿಕತೆ, ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಈ ಶೀರ್ಷಿಕೆಯಡಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇಂದು ಜಂಟಿಯಾಗಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸುಮಾರು 65 ದೇಶಗಳ 2000ಕ್ಕೂ ಅಧಿಕ ವ್ಯಾಪಾರಸ್ಥರು, ಉದ್ದಿಮೆದಾರರು, ಸಂಶೋಧಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನವದೆಹಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಧ್ರುವೀಕರಣಗೊಂಡ ಜಾಗತಿಕ ಪರಿಸ್ಥಿತಿಯ ನಡುವೆಯೂ ಶಾಂತಿ, ಭದ್ರತೆ ಮತ್ತು ಸ್ಥಿರತೆ ಕುರಿತ ಒಮ್ಮತ ಮೂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 11 ಸದಸ್ಯ ರಾಷ್ಟಗಳು, 10 ಪಾಲುದಾರ ರಾಷ್ಟಗಳು ಸೇರಿದಂತೆ 32 ನಿಯೋಗಗಳು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದವು. ಪಶ್ಚಿಮ ಏಷ್ಯಾ ಸಂಘರ್ಷದಂತಹ ಪ್ರಮುಖ ವಿಷಯಗಳ ಕುರಿತು ಒಮ್ಮತ ಸಾಧಿಸಲಾಗಿದ್ದು, ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ಮತ್ತು ಪಹಲ್ಗಾಮ್ ದಾಳಿಯ ಖಂಡನೆಗೆ ಬ್ರಿಕ್ಸ್ ಒತ್ತು ನೀಡಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಇಂದು ಮಧ್ಯಾಹ್ನ ಮಲ್ಲೇಶ್ವರಂನ ಬಿಜೆಪಿ ಪ್ರಧಾನ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪ್ರಧಾನಿ ಅವರ 25 ವರ್ಷಗಳ ಸಾರ್ವಜನಿಕ ಜೀವನದ ಸ್ಮರಣಾರ್ಥ ಆಯೋಜನೆ ಮಾಡಲಾಗುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು 3 ದಿನಗಳ ಭೇಟಿಗಾಗಿ ಭೂತಾನ್ಗೆ ತೆರಳಿದ್ದಾರೆ. ಇಂದು ನಡೆಯಲಿರುವಂತಹ ಭೂತಾನ್ ರಾಷ್ಟೀಯ ಮತದಾರರ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಭೂತಾನ್ ರಾಜರನ್ನು ಭೇಟಿಯಾಗಲಿದ್ದು, ಪ್ರಧಾನಮಂತ್ರಿಯವರನ್ನೂ ಕೂಡ ಅವರು ಭೇಟಿ ಮಾಡಲಿದ್ದಾರೆ. ನೇಪಾಳ ವಿದ್ಯುತ್ ಪ್ರಾಧಿಕಾರಕ್ಕೆ ಈ ವರ್ಷದ December 31 ಪ್ರತಿದಿನ 18 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಮುಜಾಫರಾಪುರ ಢಾಲ್ಕೇಬರ್ ಮಾರ್ಗದ ಮೂಲಕ ಗರಿಷ್ಠ 600 ಮೆಗಾವ್ಯಾಟ್ ಮತ್ತು ಟಕನ್ಪುರ ಮಹೇಂದ್ರನಗರ ಮಾರ್ಗದ ಮೂಲಕ 54 ಮೆಗಾವ್ಯಾಟ್ವರೆಗೆ ವಿದ್ಯುತ್ ವಿತರಿಸಲು ಅನುಮತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಿಂದ ನೇಪಾಳದ ಜಲವಿದ್ಯುತ್ ಮೂಲಸೌಕರ್ಯಕ್ಕೆ ವ್ಯಾಪಕ ಹಾನಿಯಾಗಿದ್ದು, ದೇಶೀಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಕುಸಿದಿದೆ. ಇದರಿಂದ ನೇಪಾಳದಲ್ಲಿ ಹೆಚ್ಚುವರಿ ವಿದ್ಯುತ್ ಅಗತ್ಯ ಉಂಟಾಗಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ಸಂಚಾರ ನಡೆಸುವವರಿಗೆ ತ್ವರಿತ ಮತ್ತು ಉತ್ತಮ ನೆರವು ಒದಗಿಸುವ ಉದ್ದೇಶದಿಂದ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ತನ್ನ 1033 ರಾಷ್ಟೀಯ ಹೆದ್ದಾರಿ ಸಹಾಯವಾಣಿಯನ್ನು ಸುಧಾರಿತ ತಂತ್ರಜ್ಞಾನಗಳ ಜೊತೆಗೆ ಉನ್ನತೀಕರಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಉನ್ನತೀಕರಿಸಲಾದಂತಹ 1033 ಸಹಾಯವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ, ನೈಜ ಸಮಯದ ಸ್ಥಳ ಪತ್ತೆ ಮತ್ತು ಸ್ಮಾರ್ಟ್ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಇದರಿಂದ ಕರೆ ಮಾಡುವವರ ಸ್ಥಳವನ್ನು ನಿಖರವಾಗಿ ಗುರುತಿಸುವುದು, ವಿವಿಧ ಭಾರತೀಯ ಭಾಷೆಗಳಲ್ಲಿ ಕರೆಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ಅಗತ್ಯ ನೆರವನ್ನು ತ್ವರಿತವಾಗಿ ಸ್ಥಳಕ್ಕೆ ರವಾನಿಸಲು ಸಾಧ್ಯವಾಗಲಿದೆ. ಏಷ್ಯನ್ ಟ್ರ್ಯಾಪ್ ಚಾಂಪಿಯನ್ ಸಬೀರಾ ಹ್ಯಾರಿಸ್ ನಾಯಕತ್ವದ 20 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವು ಇಟಲಿಯ ಪೋರ್ಪೆಟ್ಟೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ ISSF ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಕೂಟದಲ್ಲಿ ಸ್ಪರ್ಧಿಸಲಿದೆ. ಇದೇ 19 ರವರೆಗೆ ನಡೆಯಲಿರುವ ಈ ಕೂಟದಲ್ಲಿ ಭಾರತೀಯ ತಂಡವು ಪುರುಷ ಮತ್ತು ಮಹಿಳಾ ವಿಭಾಗಗಳ ಟ್ರ್ಯಾಪ್, ಸ್ಕೀಟ್ ಮತ್ತು ಮಿಶ್ರ ಟ್ರ್ಯಾಪ್ ಸೇರಿದಂತೆ ಒಟ್ಟು 5 ಪದಕ ವಿಭಾಗಗಳಲ್ಲಿ ಕಣಕ್ಕೆ ಇಳಿಯಲಿದೆ. ಪ್ರಮುಖ ಪದಕ ನಿರೀಕ್ಷೆಯಾಗಿರುವಂತಹ ಸಬೀರಾ ಹ್ಯಾರಿಸ್ ಜೊತೆಗೆ ಜಹೀರ್ ಖಾನ್ ಮತ್ತು ಆದ್ಯಾ ಕಾತ್ಯಾಲ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈ ಪಂದ್ಯಾವಳಿಯಲ್ಲಿ 30 ದೇಶಗಳ ಒಟ್ಟು 218 ಶೂಟರ್ಗಳು ಭಾಗಿಯಾಗುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಕೈರೋದಲ್ಲಿ ನಡೆದಂತಹ ಜೂನಿಯರ್ ವಿಶ್ವಕಪ್ನಲ್ಲಿ 5 ಚಿನ್ನ ಸೇರಿದಂತೆ 16 ಪದಕಗಳನ್ನು ಗೆದ್ದಿದ್ದಂತಹ ಭಾರತೀಯ ಶೂಟರ್ಗಳು ಈ ಬಾರಿಯೂ ಅತ್ಯುತ್ತಮ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2ನೇ T20 ಪುರುಷರ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ₹2,000 ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ

0: ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ISSF ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ. 20 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತ. ಮುಂದಿನ ವಾರ್ತಾ ಪ್ರಸಾರ 12:00.
1: ನಮಸ್ತೆ, ಶುಭೋದಯ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿದರಿಗೆ ಭಾವಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇಂದಿನ ಭಾವಗೀತೆಗಳಲ್ಲಿ ನಾವು ವಿದ್ಯಾಮೂರ್ತಿ ಅವರ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಈಗ ಕೇಳಿ ಮತ್ತೊಂದು ಅವರದೇ ಗೀತೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಈ ಗೀತೆಗಿದೆ.

ಸಮಯ 8:46 ಆಗಿದೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ಕ್ಯಾನ್ಸರ್ ಕುರಿತಂತಹ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ.

0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಇನ್ನು ಬೆಳಗ್ಗೆಯಿಂದ ನೀವು ಕಳಿಸಿರುವಂತಹ ಸಂದೇಶಗಳು ಹಾಗೆ ಉಳಿದಿವೆ. ಸಂದೇಶಗಳ ಕಡೆ ಕಣ್ಣಾಡಿಸೋದಾದ್ರೆ ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರಸ್ತೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಸುಧಾ ಬೂದಿಹಾಳ್, ಹಾಗೆ ಸಂದೇಶನ ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರ ಅವರು. ಇನ್ನು ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶನ ಕಳಿಸಿದ್ರೆ ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರದಿಂದ ಸಂದೇಶನ ಕಳಿಸಿದ್ದಾರೆ. ಹೆಸರನ್ನ ಹಾಕಿಲ್ಲ.

ನಂಬರ್ ಎಂಡಿಂಗ್ 4200 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಶಿವಗಂಗಾ ಹೆಬ್ಬಾಳ್ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆಯ 32355 ಅವರು ಸಂದೇಶನ ಕಳಿಸಿದ್ದಾರೆ. ಹೊನ್ನೂರು ಅಲಿ ಅವರು ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳು ಕೂಡ ಇಂದಿನ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೀರಾ. ಎಲ್ಲ ಆತ್ಮೀಯ ಕೇಳಿಗರಿಗೆ ಧನ್ಯವಾದಗಳು. ಸಮಯ 7:55 ಆಗಿದೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ನಮ್ಮ ಈ ದಿನದ ಭಾವಸ್ಪಂದನ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ವಿದ್ಯಾಮೂರ್ತಿಯವರ ಗಾಯನದಲ್ಲಿ ಇರುವಂತಹ ಈ ಒಂದು ಗೀತೆ, ಈ ಗೀತೆಗೆ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಇದೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ ಸೇವಾನಿರತರು ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಇವತ್ತು ಸೆಪ್ಟೆಂಬರ್ 15 ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಹೆಮ್ಮೆಯಿಂದ ನೆನಪಿಸಿಕೊಳ್ಳಬೇಕಾದಂತಹ ದಿನ ಇದು. ಇವತ್ತು ಇಂಜಿನಿಯರ್ಸ್ ಡೇ. ಕಾಗದ ಮೇಲಿನ ಯಾವುದೇ ಒಂದು ರೇಖಾಚಿತ್ರವನ್ನು ಕಲ್ಲಿನಲ್ಲಿ ಹಾಗೆ ಸಿಮೆಂಟ್ನಲ್ಲಿ ತಂತ್ರಜ್ಞಾನದಲ್ಲಿ ಜೀವಂತಗೊಳಿಸ್ತಾ ಜಗತ್ತಿನ ಒಂದು ಚಿತ್ರಣವನ್ನು ಬದಲಾಯಿಸ್ತಾ ಸಾಕ್ತಾ ಇರುವಂತಹ ಶಕ್ತಿ ಈ ಒಂದು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಇದೆ. ಹಾಗೆಯೇ ಅದರ ಜೊತೆ ಈ ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ನಮ್ಮ ಜೀವನ ಸರಳ ಆಗ್ತಿದೆ. ಇದರೆಲ್ಲ ಹಿಂದೆ ಇರುವಂತಹ ಒಂದು ಪರಿಶ್ರಮ ಅಂತ ಹೇಳಿದ್ರೆ ಇಂಜಿನಿಯರಿಂಗ್, ಹಾಗೆ ಈ ತಂತ್ರಜ್ಞಾನ. ಇಂತಹ ಒಬ್ಬ ಇಂಜಿನಿಯರಿಂಗ್ಗೆ ಡೆಡಿಕೇಟ್ ಮಾಡುವಂತಹ ಈ ದಿನದ ವಿಶೇಷತೆ ಏನು ಅಂತ ಹೇಳಿ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಈಗ ಕೇಳಿ ಒಂದು ಗೀತೆ. ಅಜನೀಶ್ ಲೋಕನಾಥ್ ಬಿ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ ಕಿರಿಕ್ಪಾಟಿ ಚಿತ್ರದಿಂದ. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ, ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯವಿದೆ.

ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ದಿನ ಒಂದು ರೀತಿಯ ವಿಶೇಷ ಹೌದು, ಆದರೆ ಅದರಲ್ಲೂ ಕೂಡ ಕನ್ನಡಿಗರಿಗೆ ಇದು ಅತ್ಯಂತ ವಿಶಿಷ್ಟವಾದ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಹೆಮ್ಮೆಯ ಕ್ಷಣ ಅಂತಲೇ ಹೇಳ್ಬೋದು. ಇಂಜಿನಿಯರ್ಸ್ ದಿನವನ್ನು ಆಚರಿಸೋದಕ್ಕೆ ಒಬ್ಬ ಮೂಲ ಬಿಂದು ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅವರು ನಮ್ಮ ರಾಜ್ಯದವರು ಅಂತ ಹೇಳೋದು ಹೆಮ್ಮೆಯ ಸಂಗತಿ. ಹಾಗೆಯೇ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಜನಿಸಿದಂತಹ ವಿಶ್ವೇಶ್ವರಯ್ಯ ಅವರು ತಮ್ಮ ದೂರದೃಷ್ಟಿ ಹಾಗೆಯೇ ಕಾರ್ಯಕ್ಷಮತೆಯಿಂದ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ, ಅದರಲ್ಲೂ ಕರ್ನಾಟಕದಲ್ಲಿ ಇರುವಂತಹ ಇಂಥ ಒಬ್ಬ ನಿಪುಣ ತಂತ್ರಜ್ಞಾನದ ವ್ಯಕ್ತಿಯ ಕಡೆ ತಿರುಗುವಂತೆ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಂತಲೇ ಹೇಳ್ಬೋದು. ಇನ್ನು KRS ಅಣೆಕಟ್ಟು ನಿರ್ಮಾಣ ಇರ್ಬೋದು, ಹಾಗೆಯೇ ಏಷ್ಯಾದಲ್ಲೇ ಮೊದಲ ಬಾರಿಗೆ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿದ್ದಾಗಲಿ, ಹಾಗೆಯೇ ಪ್ರವಾಹ ನಿಯಂತ್ರಣಕ್ಕಾಗಿ ವಿನ್ಯಾಸಗೊಳಿಸಿದಂತಹ ಆಟೋಮ್ಯಾಟಿಕ್ ಸ್ಲೂಯಿಸ್ ಗೇಟ್ಸ್ ಅಂತಲೂ ಕೂಡ, ಈ ಎಲ್ಲದರ ಹಿಂದೆ ಒಂದು ಕೌಶಲ್ಯದ ಸಾಕ್ಷಿ ನಾವು ಕಂಡದ್ದು ನಮ್ಮ ವಿಶ್ವೇಶ್ವರಯ್ಯನವರದು ಅಂತೇಳಿ. ಅವರ ಒಂದು ಈ ಶ್ರಮವನ್ನು ಗೌರವಿಸಲಿಕ್ಕೆ, ಹಾಗೆ ಎಲ್ಲ ಒಬ್ಬ ಇಂಜಿನಿಯರ್ಸ್ಗೆ ಸ್ಫೂರ್ತಿಯನ್ನು ನೀಡಲಿಕ್ಕೆ, ಪ್ರೇರಣೆಯನ್ನು ನೀಡಲಿಕ್ಕೆ ಈ ಒಂದು ದಿನವನ್ನು ಸಮರ್ಪಣೆ ಮಾಡಲಾಗಿದೆ. ಹಾಗೆಯೇ ಅವರು ಹೇಳಿದಂತಹ ಒಂದು ಸಾಲು, ಸಾಧಿಸು ಏನನ್ನಾದರೂ ಸಾಧಿಸು, ಈ ಮಣ್ಣಿನಲ್ಲಿ ಹುಟ್ಟಿದ ಮೇಲೆ ದೇಶಕ್ಕಾಗಿ ಏನಾದರೂ ಮಾಡಿ ತೋರಿಸ್ಬೇಕಂತೆ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ರಂಜಿತ್ ಅವರ ಗಾಯನವಿರುವಂತಹ ಈ ಗೀತೆ ಜಾಲಿ ಡೇಸ್ ಚಿತ್ರದಿಂದ, ಕವಿರಾಜ್ ಅವರ ಸಾಹಿತ್ಯ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತ ಸಂಯೋಜನೆ ಇದೆ.

0: ವಾಸುಕಿ ವೈಭವ್ ಅವರ ಗಾಯನ, ಪ್ರಮೋದ್ ಮರವಂತೆ ಅವರ ರಚನೆ, ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನವಿದ್ದಂಥ ಗೀತೆ ಇದಾಗಿತ್ತು. ಮುಂದಿನ ನಿಲ್ದಾಣ ಚಿತ್ರದಿಂದ ಈ ಗೀತೆನ ಕೇಳಿದ್ರಿ. ಸಮಯ ಆಗ್ತದೆ ಇನ್ನೇನು 8:45. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕ್ಯಾನ್ಸರ್ ಕುರಿತದ್ದು. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
0: ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಹುಡುಗಾಟ ಚಿತ್ರದಿಂದ ಶ್ರೇಯಾ ಘೋಷಾಲ್ ಮತ್ತು ಶಾನ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಜಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಮಯ ಆಗಿದೆ 8:58 ನಮ್ಮ ಈ ದಿನದ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳನ್ನ ಹೇಳ್ತಾ ಇನ್ನು ನಾವು ನೀವು ಸೇರ್ಬೋದು 9 ಗಂಟೆಗೆ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳುವಂತಹ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಗೊತ್ತಲ್ವಾ ನಿಮ್ಮ ನೆಚ್ಚಿನ ಗೀತೆ ಕೇಳಬೇಕಂದ್ರೆ ಏನು ಮಾಡಬೇಕು? ನಮ್ಮ ವಾಟ್ಸಪ್ ಸಂಖ್ಯೆ 9480091013, 9480901013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂಥೇಳಿ ಸಂದೇಶವನ್ನು ಕಳಿಸಿದ್ರೆ ಆ ಗೀತೆಯನ್ನು ನಮ್ಮ FM ರೇಮೋ 101.3 ಅಲ್ಲಿ ಕೇಳಬಹುದು ಅಂತ ಹೇಳ್ತಾ ಅದುವರೆಗೂ ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿ

0: ಎನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
0: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
0: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳಿಗರಿಗೆ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಇಷ್ಟದ ಗೀತೆಯನ್ನು ಈಗಾಗಲೇ ಸಂದೇಶ ಕಳಿಸಲಿಕ್ಕೆ ಪ್ರಾರಂಭಿಸಿದ್ದೀರಾ. ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಬಹುದು, ಹಾಗೆ ಬೇರೆಯವರ ನೆಚ್ಚಿನ ಗೀತೆಗಳನ್ನು ಕೂಡ ಕೇಳಬಹುದು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿರ್ತೀನಿ, ನಿಮ್ಮ ಆರ್ ಜೆ ಲತಾ. ಹಾಗೆ ಈಗಾಗಲೇ ಸಾಕಷ್ಟು ಸಂದೇಶಗಳು ಬಂದಿದೆ. ನಿಮ್ಮ ನೆಚ್ಚಿನ ಸಂದೇಶಗಳಂತೆ ನಿಮ್ಮ ನೆಚ್ಚಿನ ಗೀತೆನ ಇದೀಗ ಕೇಳಬಹುದು. ಮೊದಲಿಗೆ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಸೀತಾ ಚಿತ್ರದಿಂದ.

ಸ್ವಾತಿ ಮುತ್ತು ಚಿತ್ರದಿಂದ ರಾಜೇಶ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸ್ವರ ಸಂಯೋಜನೆ, ರಾಜೇಶ್ ರಾಮನಾಥ್ ಅವರ ರಾಗ ನಿರ್ದೇಶನ ಇದ್ದಂಥ ಗೀತೆನ ಈಗ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಎಸ್ ನಾರಾಯಣ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಟೋನಿ ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಗೀತೆಗೆ ಗಾಯನವನ್ನು ಮಾಡಿದ್ರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ಈಗ ಕೇಳಿ ಮತ್ತೊಂದು ಗೀತೆ. ವಂಶಿ ಚಿತ್ರದಿಂದ ರಾಜೇಶ್ ಮತ್ತು ಹರಿಣಿ ಸುಧಾಕರ್ ಅವರ ಗಾಯನ, ಜಯನ್ ಕಾಯ್ಕಿನಿ ಅವರ ರಚನೆ, ಆರ್ ಪಿ ಪಟ್ನಾಯಕ್ ಅವರ ರಾಗ ನಿರ್ದೇಶನ ಈ ಗೀತೆಗಿದೆ.

ಇನ್ನು ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನ ತಲುಪಿದೆ. ಸಂದೇಶನ ಕಳಿಸಿದ್ದಾರೆ ಬೋಪಾ ವೆಂಕಟೇಶ್ ಅವರು, ಸಂದೇಶನ ಕಳಿಸಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 16963 ಅವರು ಸಂದೇಶನ ಕಳಿಸಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ರೂಪಾ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಸಂದೇಶನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 44872 ಅವರು, ಮೈತ್ರಿ ಅರುಣ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಚಿದಾನಂದ ಟಿ ಬಿ ಸರ್ಕಲ್ನಿಂದ, ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ ಅವರು ಎನ್ ಎಸ್ ಬಡಾವಣೆಯಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆಯೇ ಕಸ್ತೂರಿಬಾ ನಗರಿಂದ ಡಿ ಎಸ್ ನಾಗರಾಜ್, ರೋಹಿತ್ ವರ್ಧನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಿ ಟಿ ಎಂ ಲೇಔಟಿಂದ ನಾಗರಾಜ್ ಅವರು, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಅರ್ಪಿತಾ ಬೆಂಗಳೂರಿನಿಂದ ವಿಜಯ್ ಭಾಸ್ಕರ್ ಅವರು ಸಂದೇಶನ ಕಳಿಸಿದ್ದಾರೆ. ಎನ್ ಆರ್ ಪುರ ಬಲರಾಮ್ ವೆಂಕಟೇಶ್, ಹಾಗೆ ಗಣೇಶ್ ಸಾಗರದಿಂದ ಮಣಿಕಲ್ ಕೃಪಾ ಉಮೇಶ್, ಹಾಗೆ ಚಂದ್ರಮ್ಮ ಹಿರೇಹಳ್ಳಿ ಶಿವ್ ಅವರು ಸಂದೇಶನ ಕಳಿಸಿದ್ದಾರೆ. ಶ್ರುತಿ ಮಂಜುನಾಥ್ ಬಸವನಹಳ್ಳಿ 39926 ಅವರು ಸಂದೇಶನ ಕಳಿಸಿದ್ದಾರೆ. ನೇತ್ರಾವತಿ ಮಹೇಶ್ ಟೈಲರ್ ಜಕ್ಕನಹಳ್ಳಿ ಕ್ರಾಸಿಂದ ಸಂದೇಶನ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚೆನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಮತ್ತು ಅವರ ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾ ರಾಣಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ವಿಜಯ್ ಪ್ರಕಾಶ್ ಅವರ ಗೀತೆಗಾಗಿ ಅನೇಕರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹಾಗೆ ವಿಲಿಯಂ ಫರ್ಲಡ್ಕ ಪುತ್ತೂರಿನಿಂದ ಸಂದೇಶ ಬಂದಿದೆ. ಎನ್ ಜಿ

ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ. ಹಾಗೆಯ ಗಣೇಶನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಶಿವಪ್ಪ ಗಗನ್ ಇಂಪನ. ಹಾಗೆ 5284 ನಂಬರ್ ಎಂಡಿಂಗ್ ಆಗ್ತಾ ಇರೋರು ಕೂಡ ಸಂದೇಶನ ಕಳಿಸಿದ್ದಾರೆ. ಶ್ರೀಧರ್ ಪದ್ಮಾ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ. ಎಚ್ ಪಿ ಜೈರಾಮ್, ಪ್ರಶಾಂತ್ ಜೈರಾಮ್ ಹಾಗೂ ಸಂದೇಶನ ಕಳಿಸಿದ್ದಾರೆ. ಗೌರಮ್ಮ ಅವರು ಹಾಗೆ ಪುಟ್ಟರಾಜು, ಎಂ ಪಿ ಎಂ ಜಿ ತಿಬ್ಬಾಯಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಅನೇಕ ಸಂದೇಶಗಳು ನಮ್ಮನ್ನು ತಲುಪಿದೆ. ಸದ್ಯಕ್ಕೆ ಈಗ ಕೇಳಿ ಮುಂಜಾನೆಯ ಮಂಜು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಾಗಿದೆ.

ಗಾಯನದಲ್ಲಿ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ, ಹಾಗೆ ಚಂದ್ರಿಕಾ ಗುರುರಾಜ್ ಅವರು ಕೂಡ ಧ್ವನಿಗೊಳಿಸಿದ್ದಾರೆ ಪ್ರತಾಪ್ ಚಿತ್ರದಿಂದ ಈ ಗೀತೆ.

ಹಾಗೆಯೇ ಈ ದಿನ ಒಬ್ಬ ಜನಪ್ರಿಯ ನಟಿ, ತೆಲುಗು ತಮಿಳು ಕನ್ನಡದಲ್ಲಿ ಅಭಿನಯ ಮಾಡಿದಂಥ ನಟಿ ರಮ್ಯಾಕೃಷ್ಣ ಅವರ ಜನ್ಮದಿನ. ಅನೇಕ ನಮ್ಮ ಕೇಳುಗರು ಅವರ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರು, ಅವರಿಗೋಸ್ಕರ ಇದೀಗ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಲಾಗುತ್ತೆ. ರಮ್ಯಾಕೃಷ್ಣ ಅವರು ಕನ್ನಡದಲ್ಲಿ ಶಕ್ತಿ, ಕೃಷ್ಣ ರುಕ್ಮಿಣಿ, ಗಡಿಬಿಡಿ ಗಂಡ, ಹಾಗೆ ಮಾಂಗಲ್ಯಂ ತಂತುನಾನಿನ ಯಾರಿನಿ, ಅಭಿಮಾನಿ, ಏಕಾಂಗಿ, ರಕ್ತ ಕಣ್ಣೀರು, ರಾಜ ನರಸಿಂಹ, ಶ್ರೀ ಕಾಳಿಕಾಂಬ, ಬಾಬಾರು ರಸಿಕ, ಸ್ವೀಟಿ ನನ್ನ ಜೋಡಿ ಇನ್ನೂ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದರು. ಇದೀಗ ಈ ಅವರು ಅಭಿನಯ ಮಾಡಿದಂತಹ ಗೀತೆ ಮಾಂಗಲ್ಯಂ ತಂತುನಾನಿನ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಮಯ ಆಗಿದೆ 9:56:19 ನಮ್ಮ ಇದರಿಂದ ಸಕ್ಕತ್ ಸಾಂಗ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಜೋಡಿ ಚಿತ್ರದಿಂದ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಇದುವರೆಗೂ ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಹಾಗೆ ಎಷ್ಟು ಜನರ ಒಂದು ಗೀತೆಗಳನ್ನ ಪ್ರಸಾರ ಮಾಡಬಹುದು ಅಷ್ಟು ಗೀತೆಗಳನ್ನ ಪ್ರಸಾರ ಮಾಡಿದೀವಿ. ಮತ್ತೊಮ್ಮೆ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳನ್ನ ಹೇಳ್ತಾ ಸಕ್ಕತ್ ಸಾಂಗ್ ಕಾರ್ಯಕ್ರಮನ ಈ ಒಂದು ಗೀತೆಯೊಂದಿಗೆ ಮುಗಿಸ್ತಾ ಇದ್ದೀವಿ.

ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಆತ್ಮೀಯ ಕೇಳುಗರಿಗೆಲ್ಲ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತಾಗಿ ಮಾತಾಡ್ತೀವಿ ಅಂತ ಹೇಳಿ ಯೋಚನೆ ಮಾಡೋದಾದರೆ, ನಮ್ಮ ಏನು ಕನ್ನಡ ಚಲನಚಿತ್ರ ಇಂಡಸ್ಟ್ರಿ ಇದೆ, ಭಾರತದ ಸಂವಿಧಾನ, ಹಾಗೆ ಪ್ರಜಾಪ್ರಭುತ್ವ, ಇನ್ನು ಮತದಾನದ ಹಕ್ಕು, ಹಾಗೆಯೇ ರಾಜಕೀಯ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುವಂತಹ, ಹಾಗೆಯೇ ಬೆಳಕನ್ನು ಚೆಲ್ಲುವಂತಹ ಕೆಲವು ಚಿತ್ರಗಳು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಇವೆ. ಅಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಬಹುದು. ಹಾಗೆಯೇ ಮೊದಲಿಗೆ ಇಂಥದ್ರಲ್ಲಿ ನಾವು ತೆಗೆದುಕೊಂಡಂತಹ ಚಿತ್ರ ಅಂದರೆ ಮತದಾನ ಅಂಥೇಳಿ. ಈ ಚಿತ್ರ 2001 ತೆರೆ ಕಂಡಂತಹ ಚಿತ್ರ, ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿನ ಆಧರಿಸಿದ ಚಿತ್ರ ಇದಾಗಿದೆ. ಈ ಒಂದು ಚಿತ್ರದ ನಿರ್ದೇಶಕರಾಗಿ TN ಸೀತಾರಾಮು, ಹಾಗೆ ಎಚ್ ಜಿ ನಾರಾಯಣ್, IP ಮಲ್ಲೇಗೌಡ ಅವರು ನಿರ್ಮಾಣ ಕಾರ್ಯದಲ್ಲಿ ಕೆಲಸವನ್ನು ಮಾಡಿದರು. ಈ ಒಂದು ಚಿತ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಮತದಾನದ ಮಹತ್ವ ಏನಿದೆ, ಹಾಗೆಯೇ ಅದರಿಂದ ಜಾತಿ ರಾಜಕಾರಣ, ಹಾಗೆ ಚುನಾವಣೆಯ ಸಮಯದಲ್ಲಿ ನಡೆಯುವಂತಹ ದುರಾಡಳಿತ ಸಾಧಾರಣ ಕುಟುಂಬಗಳ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ ಎಂಬ ಚಿತ್ರಣವನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು. ಇದೀಗ ಮತದಾನ ಚಿತ್ರದಿಂದ ಒಂದು ಗೀತೆ, ಯುವರಾಜ್ ಜನಾರ್ದನ್ ಮತ್ತು ಸುರೇಖಾ KS, ಅಶ್ವಥ್ ಸಿ, MD ಪಲ್ಲವಿ ಅವರ ಗಾಯನದಲ್ಲಿ, ಕೃಷ್ಣಮೂರ್ತಿ ಹಾನೂರು ಅವರ ಸಾಹಿತ್ಯ, ಸಿ ಅಶ್ವಥ್ ಮತ್ತು ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ಸೆಪ್ಟೆಂಬರ್ 15 ಏನಿದೆ, ವಿಶ್ವದಾದ್ಯಂತ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಇನ್ನು ಈ ದಿನ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತಹ ಚಿತ್ರಗಳ ಬಗ್ಗೆ, ಅವುಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಬಹುದು ಎಂಬ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇಂದಿನ ನಾವು ಸಿನಿಚಿಟಿಯಲ್ಲಿ ಸಾಕ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಜಗತ್ತಿನ ಆದ್ಯಂತ ಏನಾಗಿದೆ, ಪ್ರಜಾಪ್ರಭುತ್ವದ ತತ್ವಗಳನ್ನ ಎತ್ತಿಡಬೇಕು, ಜನರ ಹಕ್ಕುಗಳ ಬಗ್ಗೆ ಮಹತ್ವವನ್ನು ಜಾಗೃತಿಯನ್ನು ಮೂಡಿಸೋದು. ಇಂದಿನ ಕನ್ನಡ ಚಲನಚಿತ್ರರಂಗದಲ್ಲಿ ಅನೇಕ ಚಿತ್ರಗಳು ಈ ಒಂದು ಕೆಲಸದ ಹಾದಿಯಲ್ಲಿ ನಡೀತಾ ಇದ್ದಂತಾನೆ ಹೇಳ್ಬೋದು. ಅಂಥದ್ರಲ್ಲಿ ಪ್ರಜಾಪ್ರಭುತ್ವ ಚಿತ್ರ ಕೂಡ ಒಂದು. 1988 ತೆರೆ ಕಂಡಂತಹ ಚಿತ್ರ ಇದು. ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ ಬಂದಂತು, ಹಾಗೆ ಎಂ ಸಿ ದಯಾನಂದ ಅವರ ನಿರ್ಮಾಣದಲ್ಲಿ ಬಂದಂತಹ ಚಿತ್ರ. ಈ ಚಿತ್ರದಲ್ಲಿ ಸಮಾಜದಲ್ಲಿ ಹೆಚ್ಚುತ್ತಾ ಇರುವಂತಹ ರಾಜಕೀಯ ಭ್ರಷ್ಟಾಚಾರ ಅಥವಾ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಒಬ್ಬ ವಿದ್ಯಾವಂತ ಯುವಕ ಅಂದ್ರೆ ನರಸಿಂಹನ ಪಾತ್ರದಲ್ಲಿ ಇರುವಂತಹದ್ದು. ಇಡೀ ಕತೆ ಇದೇ ಒಂದು ನಿಟ್ಟಿನಲ್ಲಿ ಸಾಗ್ತಾ ಹೋಗುತ್ತೆ. ತನ್ನ ಸಿದ್ಧಾಂತಗಳಿಗಾಗಿ ಆತ ಯಾವ ರೀತಿ ಸಮಾಜ ಮತ್ತು ಕುಟುಂಬದಲ್ಲಿ ಸವಾಲುಗಳನ್ನ ಎದುರಿಸ್ತಾನೆ ಎಂಬ ಒಂದು ವಿವರವನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು. ಇದೀಗ ಪ್ರಜಾಪ್ರಭುತ್ವ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬಿ ಆರ್ ಛಾಯ ಅವರ ಗಾಯನದಲ್ಲಿ, ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಕನ್ನಡ ಚಲನಚಿತ್ರರಂಗದಲ್ಲಿ ಒಂದೇ ಶೀರ್ಷಿಕೆಯಲ್ಲಿ ಬಂದಂಥ ಚಿತ್ರ ಆಕ್ಸಿಡೆಂಟ್ ಎರಡು ಚಿತ್ರಗಳು ಬರುತ್ತೆ. ಎರಡು ಚಿತ್ರದಲ್ಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಯ ಕರ್ತವ್ಯ ಏನಿದೆ, ಅವನು ಯಾವ ರೀತಿ ನ್ಯಾಯದ ಒಂದು ಸಾಲಿನಲ್ಲಿ ನಡೆಯಲು ಮುಂದಾಗ್ತಾನೆ ಅನ್ನೋದನ್ನು ನೋಡ್ಬೋದು. ಅದರಲ್ಲಿ 1984 ತೆರೆ ಕಂಡಂತಹ ಚಿತ್ರ, ಅದರಲ್ಲಿ ನಿರ್ದೇಶನ ಮತ್ತು ನಿರ್ಮಾಣವನ್ನು ಖ್ಯಾತ ನಟ ಮತ್ತು ನಿರ್ದೇಶಕರಾದಂತಹ ಶಂಕರ್ ನಾಗ್ ಅವರು ಮಾಡಿರ್ತಾರೆ. ಈ ಚಿತ್ರದಲ್ಲಿ ಅನಂತ್ ನಾಗ್, ಶಂಕರ್ ನಾಗ್ ಹಾಗೆ ಅರುಂಧತಿ ನಾಗ್ ಮತ್ತು ರಮೇಶ್ ಭಟ್ ಅವರು ಅಭಿನಯವನ್ನು ಮಾಡಿರ್ತಾರೆ. ಒಬ್ಬ ಪ್ರಭಾವಿ ರಾಜಕಾರಣಿ ತನ್ನ ಮಗ ಕುಡಿದು ಮತ್ತಿನಲ್ಲಿ ಫುಟ್ಪಾತ್ ಮೇಲೆ ಒಬ್ಬ ಮಲಗಿರೋ ಬಡವನ ಮೇಲೆ ಕಾರನ್ನು ಹರಿಸಿದಾಗ ಅಲ್ಲಿ ಆಗುವಂತಹ ಕೊಲೆಯನ್ನು ಯಾವ ರೀತಿ ದಿಕ್ಕನ್ನು ಬದಲಾಯಿಸುವಂತಹ ಚಿತ್ರ ಇದಾಗಿದೆ. ಹಾಗೆಯೇ ನ್ಯಾಯದ ಪರವಾಗಿ ಹೋರಾಟವನ್ನು ನಡೆಸುವಂತಹ ಶಂಕರ್ ನಾಗ್ ಮತ್ತು ಪೊಲೀಸ್ ಅಧಿಕಾರಿ ಸೇರಿದಂತೆ ಇವರ ಸತ್ಯವನ್ನು ಪ್ರತಿಬಿಂಬಿಸುವಂತಹ ಚಿತ್ರ ಇದಾಗಿದೆ. ಇನ್ನು ಅದೇ ರೀತಿ 2008 ತೆರೆ ಕಂಡಂತಹ ಮತ್ತೊಂದು ಆಕ್ಸಿಡೆಂಟ್ ಎಂಬ ಚಿತ್ರ. ಈ ಚಿತ್ರದಲ್ಲಿ ನಟ ರಮೇಶ್ ಅರವಿಂದ್ ಅವರು ನಿರ್ದೇಶನ ಮಾಡಿರ್ತಾರೆ, ಹಾಗೆ ಅಭಿನಯವನ್ನು ಕೂಡ ಮಾಡಿರ್ತಾರೆ. ರೇಡಿಯೋ ಜಾಕಿಯಾಗಿದ್ದಂತಹ ರಮೇಶ್ ಅರವಿಂದ್ ಅವರು ಒಂದು ವಿದೇಶಿ ಪ್ರವಾಸಕ್ಕೆ ಹೋದಾಗ ಅಲ್ಲಿಂದ ಬಂದಾದಮೇಲೆ ತಮ್ಮ ಪತ್ನಿ ತೀರ್ಕೊಂಡಿದ್ದಾಗ ಅವರ ಒಂದು ಮರಣಕ್ಕೆ ಕಾರಣವಾದಂತಹ ರಾಜಕೀಯ ಹಿನ್ನೆಲೆ, ಹಾಗೆ ನ್ಯಾಯವನ್ನು ಯಾವ ರೀತಿ ಅವರು ಪಡ್ಕೊಳ್ತಾರೆ ಎಂಬ ಒಂದು ಕಥೆಯನ್ನು ಹೊಂದಿದ್ದಂತಹ ಚಿತ್ರ ಇದಾಗಿದೆ. ಇದೀಗ ಆಕ್ಸಿಡೆಂಟ್ ಚಿತ್ರದಿಂದ ಒಂದು ಗೀತೆ, ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯವಿರುವಂತಹ ಈ ಗೀತೆಗೆ ಸೋನು ನಿಗಮ್ ಅವರ ಗಾಯನ, ರಿಕ್ಕಿ ಕೇಜ್ ಅವರ ಸಂಗೀತ ಸಂಯೋಜನೆ ಇದೆ.

2010ರಲ್ಲಿ ತೆರೆಗಂಡಂತಹ ಚಿತ್ರ ಸೂಪರ್ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಈ ಒಂದು ಚಿತ್ರದಲ್ಲಿ ಉಪೇಂದ್ರ ಅವರು ಅಭಿನಯನ ಮಾಡಿರ್ತಾರೆ. ಈಗ ಕೇಳಿದಂತಹ ಗೀತೆಗೆ ಉಪೇಂದ್ರ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ರಾಹುಲ್ ನಂಬಿಯಾರ್ ಅವರ ಗಾಯನವಿತ್ತು. ಈ ಚಿತ್ರದಲ್ಲೂ ಕೂಡ ನಾವು ಒಂದು ರೀತಿಯ ರಾಜಕೀಯ ಚಿತ್ರಣವನ್ನು ಕಾಣಬಹುದು. ಈ ಚಿತ್ರವನ್ನು ಉಪೇಂದ್ರ ಅವರು ನಿರ್ದೇಶನ ಮಾಡಿ ವೈಜ್ಞಾನಿಕ ಮತ್ತು ರಾಜಕೀಯವಾದಂತಹ ಚಿತ್ರವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಭಾರತದಲ್ಲಿರುವಂತಹ ಒಂದು ಸಂವಿಧಾನ ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡುವುದು, ಹಾಗೆಯೇ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಒಂದು ಜವಾಬ್ದಾರಿ ಏನಿದೆ ಅನ್ನೋದನ್ನು ಬಹಳ ವಿಭಿನ್ನವಾಗಿ ನಿರೂಪಿಸಿದಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಪ್ರಜೆಗಳೇನಾದರೂ ಜಾಗೃತರಾದರೆ ದೇಶವನ್ನು ನಾವು ಯಾವುದೇ ರೀತಿ ಬದಲಾವಣೆ ಮಾಡೋದಕ್ಕೆ ನಾವು ಸಿದ್ಧರಾಗ್ಬೋದು ಅನ್ನೋದನ್ನು ಈ ಚಿತ್ರದಿಂದ ನಾವು ಕಲಿಬಹುದು. ಹಾಗೆಯೇ ಮತ್ತೊಂದು ಚಿತ್ರ ಅಂತ ಹೇಳಿದ್ರೆ 1995ರಲ್ಲಿ ತೆರೆಗಂಡಂತಹ ಚಿತ್ರ ಆಪರೇಷನ್ ಅಂತ. ಇದು ಕೂಡ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಬಂದಂಥದ್ದು. ಅಂಬರೀಷ್ ಅಭಿನಯದಲ್ಲಿ ಬಂದಂತಹ ಈ ಚಿತ್ರದಲ್ಲಿ ದೇಶದ ಒಂದು ರಾಜಕೀಯ ಭ್ರಷ್ಟಾಚಾರ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಲೋಪದೋಷಿಗಳನ್ನ ಅವುಗಳ ವಿರುದ್ಧ ಯಾವ ರೀತಿ ಧ್ವನಿಯನ್ನು ಎತ್ತಬಹುದು, ಹಾಗೆ ರಾಜಕೀಯ ಕ್ರಾಂತಿ ಹಾಗೆ ನಾಗರಿಕರ ಹಕ್ಕುಗಳ ಕುರಿತಂತಹ ಒಂದು ಪ್ರಬಲವಾದಂತಹ ಸಂದೇಶವನ್ನು ನೀಡುವಂತಹ ಚಿತ್ರ ಇದು ಆಪರೇಷನ್ ಅಂತ ಅಂತ ಹೇಳ್ಬೋದು. ಈಗ ಕೇಳಿ ಅದೇ ಚಿತ್ರದಿಂದ ಆಯ್ದಂತಹ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ವಿ ಮನೋಹರ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಈ ರೀತಿ ಭ್ರಷ್ಟಾಚಾರ ಹಾಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಕಂಡಂತಹ ಮತ್ತೊಂದು ಚಿತ್ರ ಅಂತ ಹೇಳಿದ್ರೆ ವಿಷ್ಣು ಸೇನಾ. ಈ ಒಂದು ಚಿತ್ರ 2005 ತೆರೆ ಕಂಡಂತಹ ಚಿತ್ರ. ಈ ಚಿತ್ರದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಬೇರೂರಿರುವಂತಹ ಒಂದು ಭ್ರಷ್ಟಾಚಾರ ಹಾಗೆ ರಾಜಕಾರಣಿಗಳು ಮತ್ತೆ ಉದ್ಯಮಿಗಳ ನಡುವಿನ ಒಂದು ಕಪ್ಪು ಮೈತ್ರಿಯನ್ನು ಕಾಣುವಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸೋದು ಹೇಗೆ, ಹಾಗೆ ಪ್ರಶ್ನೆ ಕೇಳುವಂತಹ ಹಕ್ಕನ್ನು ಒತ್ತಿ ಒತ್ತಿ ಸಾರುವಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಈ ಒಂದು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಹಾಗೆಯ ಗುರ್ಲಿನ್ ಚೋಪ್ರಾ ಹಾಗೆ ಶ್ರೀನಗರ ಕಿಟ್ಟಿ ಅವರು ಅಭಿನಯವನ್ನು ಮಾಡಿರ್ತಾರೆ. ವಿಷ್ಣು ಸೇನಾ ಚಿತ್ರದಿಂದ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅನುರಾಧ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಇನ್ನು ಹಾಗೆಯೇ 2010 ತೆರೆಗಂಡಂಥ ಚಿತ್ರ ಪೃಥ್ವಿ ಅಂತಲೇ ಹೇಳ್ಬೋದು. ಗಣಿಗಾರಿಕೆ, ಮಾಫಿಯಾ, ರಾಜಕೀಯ ಅಧಿಕಾರ ಮತ್ತು ಒಬ್ಬ IAS ಅಧಿಕಾರಿ ನಡುವಿನ ಒಂದು ನೇರವಾದ ಸಂಘರ್ಷವನ್ನು ಕಾಣುವಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ರಾಜಕಾರಣಿಗಳು ರಾಜ್ಯ ಗಡಿಗಳನ್ನ ಮೀರಿ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಯಾವ ರೀತಿ ಒಂದು ಭ್ರಷ್ಟ ಶಕ್ತಿಯಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನು ನಾವು ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಹಾಗೆಯೇ ಪ್ರಜಾಪ್ರಭುತ್ವದ ಒಂದು ಕಾರ್ಯದಲ್ಲಿ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗೆ ಮುಖ್ಯ

ಅನ್ನೋದನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದು. ಈಗ ಕೇಳಿ, ಪೃಥ್ವಿ ಚಿತ್ರದಿಂದ ಕುನಾಲ್ ಗಂಜವಾಲ ಮತ್ತು ಹಂಸಿಕಾ ಅಯ್ಯರ್ ಅವರ ಗಾಯನ, ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಒಂದು ದೇಶದಲ್ಲಿ ರಾಜಕೀಯ ಶಕ್ತಿಗಳು ಹಾಗೆ ಅವರ ಜೊತೆ ಸೇರಿದಂತಹ ಕ್ರಿಮಿನಲ್ಗಳು ಸೇರಿಕೊಂಡು ಯಾವ ರೀತಿ ಒಂದು ಪೊಲೀಸ್ ಇಲಾಖೆಯ ಮೇಲೆ ಪ್ರಭಾವವನ್ನು ಬೀರಬಹುದು, ಹಾಗೆ ದುರಾಡಳಿತಕ್ಕೆ ಇದು ಯಾವ ರೀತಿ ದಾರಿಯನ್ನು ಮಾಡಿಕೊಡಬಹುದು ಅನ್ನೋದನ್ನು SP ಭಾರ್ಗವಿ ಚಿತ್ರದಲ್ಲಿ ನಾವು ಕಾಣಬಹುದು. ಪ್ರಜಾಪ್ರಭುತ್ವದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸ್ವತಂತ್ರವಾಗಿ ಇರಬೇಕು ಅಂತ ಹೇಳಿದ್ರೆ ಒಬ್ಬ ದಕ್ಷ ಅಧಿಕಾರಿ ಬೇಕಾಗತ್ತೆ. ಅಂತಹ ಮಹಿಳಾ ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಮಾಲಾಶ್ರೀಯ ರೂಪದಲ್ಲಿ ಈ ಚಿತ್ರದಲ್ಲಿ ನಾವು ಕಾಣಬಹುದು. ಈಗ ಕೇಳಿ SP ಭಾರ್ಗವಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ

ಇನ್ನು 2020 ತೆರೆಗಂಡಂತಹ ಚಿತ್ರದಲ್ಲಿ ಯಜ್ಞಾನ್ ಶೆಟ್ಟಿ, ಬಿ ಸುರೇಶ್, ಪ್ರಮೋದ್ ಶೆಟ್ಟಿ ಮತ್ತು ಸಂಚಾರಿ ವಿಜಯ್, ಅವಿನಾಶ್ ಅವರ ಅಭಿನಯವನ್ನು ಕಾಣಬಹುದು. ಈ ಒಂದು ಚಿತ್ರ ಆಕ್ಟ್ 1978. ಈ ಚಿತ್ರದಲ್ಲಿ ಒಬ್ಬಳು ಗರ್ಭಿಣಿ ವಿಧವೆಯಾದಂತಹ ಒಂದು ಗೀತಾಳ ಕಥೆಯನ್ನು ಕಾಣಬಹುದು. ತನಗೆ ಸಿಗಬೇಕಾದಂತಹ ಸರ್ಕಾರದ ಪರಿಹಾರಕ್ಕಾಗಿ ಅವಳು ಯಾವ ರೀತಿ ಕಷ್ಟವನ್ನು ಪಡ್ತಾಳೆ, ಕಚೇರಿಗೆ ಎಷ್ಟು ಅಲಿತಾಳೆ, ಅಲ್ಲಿ ಅವಳು ಅನುಭವಿಸುವಂತಹ ಕಷ್ಟಗಳನ್ನ ನಾವು ಇಲ್ಲಿ ಕಾಣಬಹುದು. ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯವನ್ನು ಮಾಡ್ತಾರೆ, ಭ್ರಷ್ಟ ವ್ಯವಸ್ಥೆಯಿಂದ ಅದು ಹೇಗೆ ತುಂಬಿಕೊಂಡಿದೆ, ಹಾಗೆ ಅವಳ ನೋವನ್ನು ಪ್ರತಿಬಿಂಬಿಸುವಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಇದೀಗ ಕಡಬಗೆರೆ ಮುನಿರಾಜು ಅವರ ಗಾಯನ

ಇನ್ನು ಹಾಗೆಯೇ ಮತ್ತೊಂದು ಚಿತ್ರ ಅಂತ ಹೇಳಿದ್ರೆ ಪ್ರಜಾರಾಜ್ಯ ಅಂತಲೇ ಹೇಳ್ಬೋದು. 2023 ತೆರೆಗಂಡಂತಹ ಈ ಚಿತ್ರದಲ್ಲಿ ದೇವರಾಜ್ ಸುಧಾರಾಣಿ, ಅಚ್ಯುತ್ ಕುಮಾರ್ ಹಾಗೆ ನಾಗಾಭರಣ ಅವರ ಅಭಿನಯವನ್ನು ಕಾಣ್ಬೋದು. ಈ ಚಿತ್ರದಲ್ಲಿ ರಾಜಕೀಯದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ಇರ್ಬೋದು, ಅಧಿಕಾರದ ಒಂದು ದುರ್ಬಳಕೆ, ಅಥವಾ ಸಮಾಜವನ್ನು ಜಾತಿ ಮತ್ತು ಧರ್ಮಗಳ ಆಧಾರದ ಮೇಲೆ ಯಾವ ರೀತಿ ವಿಭಜನೆಯನ್ನು ಮಾಡ್ತಾರೆ ಅಂತಹ ಕುತಂತ್ರಗಳನ್ನ ಕಾಣುವಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಹಾಗೆ ರಾಜಕಾರಣಿಗಳು ನೀಡುವಂತಹ ಸುಳ್ಳು ಭರವಸೆಗಳಾಗಲಿ ಅಥವಾ ಜನಸಾಮಾನ್ಯರ ಹಕ್ಕುಗಳನ್ನ ಕಸಿದುಕೊಳ್ಳುವಂತಹ ಒಂದು ಪ್ರವೃತ್ತಿಗೆ ವಿರುದ್ಧವಾಗಿ ಯಾವ ರೀತಿ ಜನಸಾಮಾನ್ಯರು ಧ್ವನಿಯನ್ನು ಎತ್ತಬಹುದು, ಪ್ರಶ್ನಿಸುವಂತಹ ಒಂದು ಅಗತ್ಯತೆ ಏನಿದೆ ಅಂತೇಳಿ ನಾವು ಈ ಚಿತ್ರದ ಮುಖಾಂತರ ಕಾಣಬಹುದು. ಇದೀಗ ಪ್ರಜಾರಾಜ್ಯ ಚಿತ್ರದಿಂದ ಶಂಕರ್ ಮಹಾದೇವನ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿಜೇತ ಮಂಜಯ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಸಮಾಜದಲ್ಲಿ ಏನಾದರೂ ಬದಲಾವಣೆಗಳು ಬರಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಅಸ್ತ್ರ ಅಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ದಾರೆ. ಅಂತಹ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ನಮ್ಮ ರಾಜಕೀಯ ಅಥವಾ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ರೀತಿಯ ಕಪ್ಪು ಚುಕ್ಕೆಗಳನ್ನ ಕಾಣ್ಬೋದು ಅನ್ನೋದನ್ನ ಚಕ್ರವ್ಯೂಹ ಚಿತ್ರದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಶಿಕ್ಷಣ ಕ್ಷೇತ್ರವನ್ನು ಧನದಾಹಿ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ಯಾವ ರೀತಿ ದುರುಪಯೋಗ ಪಡಿಸ್ಕೋತಾರೆ ಅನ್ನೋದನ್ನ ಕಾಣ್ಬೋದು. ಹಾಗೆ ಪ್ರಜಾಪ್ರಭುತ್ವದ ಒಂದು ಉಚಿತ ಮತ್ತು ಸರಿಯಾದ ಶಿಕ್ಷಣ ಹಕ್ಕನ್ನು ರಾಜಕೀಯ ಪ್ರಭಾವದಿಂದ ಕಸಿದುಕೊಂಡಾಗ ಒಬ್ಬ ಸಾಮಾನ್ಯ ಪ್ರಜೆ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ, ಹಾಗೆ ನ್ಯಾಯವನ್ನು ಯಾವ ರೀತಿ ಪಡ್ಕೊಳ್ತಾನೆ ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ಕಾಣ್ಬೋದು. ಅದೇ ರೀತಿ ನಮ್ಮ ಪ್ರತಿನಿತ್ಯದ ಒಂದು ಜೀವನ ಹೋರಾಟ ಅಂತಲೇ ಹೇಳ್ಬೋದು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತಿಳಿತಾ ಈ ಒಂದು ಪ್ರಜಾಪ್ರಭುತ್ವದ ದಿನ ಏನಿದೆ ಈ ನಿಟ್ಟಿನಲ್ಲಿ ನಾವು ಅದನ್ನು ನಮ್ಮ ತಲೆಯಲ್ಲಿ ಕೂರಿಸ್ಕೊಂಡ್ರೆ ನ್ಯಾಯದ ಹಾದಿಯಲ್ಲಿ ನಾವು ನಡೀಬೋದು ಅಂತ ಹೇಳ್ತಾ ಇಂದಿನ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇದುವರೆಗೂ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ, ಎಲ್ಲ ಆತ್ಮೀಯ ಕೇಳಿಗರಿಗೆ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಚಕ್ರವ್ಯೂಹ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ

ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಣಿಯುತ್ತಲಿರಲು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭ ಮುಂಜಾನೆ ಎಲ್ಲರಿಗೂ. ಸಮಯವಾಗಿದೆ 11:02. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ. 11 ಗಂಟೆಯ ಸಮಯ ಆಲ್ರೆಡಿ. ಪ್ರೋಗ್ರಾಮ್ ಶುರು ಮಾಡೋದಕ್ಕಿಂತ ಮುಂಚೆನೇ ಸಾಕಷ್ಟು ಸಂದೇಶಗಳು ಪಟ ಪಟ ಪಟ ಅಂತ ಬರ್ತಾ ಇದೆ ನಮ್ಮ ಸ್ಟುಡಿಯೋದಲ್ಲಿ. ಸೊ ಈ ಹೊತ್ತಿನ ವಿಶೇಷ ನಿಮಗೆ ಗೊತ್ತಲ್ಲ, ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗುತ್ತೆ. ಸೊ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನು, ಹಳೆಯ ಹಿಂದಿ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡ್ಬೋದು ನಮಗೆ. ನಾವು ಈ ಒಂದು ಗಂಟೆಯಲ್ಲಿ ಎಷ್ಟು ರಿಕ್ವೆಸ್ಟ್ಗಳನ್ನ ತಗೊಳ್ಳೋಕೆ ಸಾಧ್ಯನೋ ಅಷ್ಟು ತಗೊಂಡು ಹಾಡುಗಳನ್ನು ಖಂಡಿತವಾಗಲೂ ಪ್ರಸಾರ ಮಾಡ್ತೀವಿ. ಹಾಗಾದರೆ ತಡ ಯಾಕೆ, ಬೇಗ ಬೇಗ ಮೊಬೈಲ್ ತಗೊಳ್ಳಿ, ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9480900103 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಮಗೆ ಹರಿದು ಬರಲಿ ನಿಮ್ಮ ರಿಕ್ವೆಸ್ಟ್. ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳೋದಕ್ಕೆ ಈ ಒಂದು ಗಂಟೆ ಕಾಲ ಸಜ್ಜಾಗಿದೆ. ಬೇಗ ಬೇಗ ಸಂದೇಶಗಳನ್ನು ಕಳಿಸಿ. ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಗೆಳತಿ ಆರ್ ಜೆ ಚೈತ್ರಾ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಸೆಪ್ಟೆಂಬರ್ 15 ತಾರೀಕು. ಬಾಲಿವುಡ್ ಅನ್ನುವಂತಹ ಈ ಸಮುದ್ರದಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಅವರ ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಬ್ಬರ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ, ಇವರು ಕೇವಲ ಬಾಲಿವುಡ್ಗೆ ಸೀಮಿತ ಆಗಿಲ್ಲ. ಇವರು ಸೌತ್ ಇಂಡಿಯಾದಲ್ಲೇ ತಮ್ಮ ಅಭಿನಯದ ಚಾತುರ್ಯತೆಯಲ್ಲಿ ಸಿಕ್ಕಾಪಟ್ಟೆ ಹೆಸರನ್ನು ಮಾಡಿದ್ದಾರೆ. ಯಾರು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಬಾಹುಬಲಿ ಸಿನಿಮಾ ನೆನಪಿದೆಯಾ? ಬಾಹುಬಲಿ ಸಿನಿಮಾ ಅಂದಿದ ತಕ್ಷಣ ನಿಮ್ಗೆ ಏನು ನೆನಪಾಗತ್ತೆ? ಇವತ್ತು ಸೆಪ್ಟೆಂಬರ್ 15 ಭಾರತೀಯ ಚಿತ್ರರಂಗದ ಪವರ್ಫುಲ್ ಆಕ್ಟ್ರೆಸ್ಗಳಲ್ಲಿ ಒಬ್ಬರಾದಂತಹ ರಮ್ಯಾ ಕೃಷ್ಣ ಅವರ ಹುಟ್ಟುಹಬ್ಬ. ಸೊ ಬಹುತೇಕರಿಗೆ, ನಾವೆಲ್ಲರೂ ಕೂಡ ಇವರು ರಮ್ಯಾ ಕೃಷ್ಣ ಅಂದಿದ ತಕ್ಷಣ ನಮಗೆ ಬಾಹುಬಲಿ ಆ ಒಂದು ಸಿನಿಮಾದ ಶಿವಗಾಮಿ ಪಾತ್ರನೇ ಥಟ್ ಅಂತ ಕಣ್ಮುಂದೆ ಬರುತ್ತೆ. ರಾಜಮಾತೆ ಶಿವಗಾಮಿಯಾಗಿ ಅವರು ತೋರಿಸಿರುವಂತಹ ಗಾಂಭೀರ್ಯ ಇರ್ಬೋದು, ಆ ಧ್ವನಿ ಇರ್ಬೋದು, ಆ ಸ್ಕ್ರೀನ್ ಪ್ರೆಸೆನ್ಸ್, ಎಲ್ಲವೂ ಕೂಡ ಈ ಪಾತ್ರವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲಪ್ಪ ಅನ್ನೋ ಅಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿಬಿಡಿದೆ. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಅವರು ಈ ಪಾತ್ರವನ್ನು ಅವರ ಕರಿಯರ್ನಲ್ಲಿ ಮಾಡೋದಕ್ಕಿಂತ ಮುಂಚೆ

ಸಮಯ ಆಗಿದೆ 11:20. ನೀವೆಲ್ಲ ಟ್ಯೂನ್ ಮಾಡಿದಿರಿ ಆಪ್ಕೆ ಪಸಂದ್ ಕಾರ್ಯಕ್ರಮ ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸಾಕಷ್ಟು ಜನ ಸ್ನೇಹಿತರಂತೂ ಸಂದೇಶಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋಣ. ನಂಬರ್ ಎಂಡಿಂಗ್ ವಿತ್ 58149 ಇವರು ಸಂದೇಶವನ್ನ ಕಳಿಸಿದ್ದಾರೆ. ಸುಧಾಜಯ ಶ್ರೀ ಸುನಿಲ್ ರಾಜಾಸಿನಗರ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ ರಘುನಾರಾಯಣ ಅವರು. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 8001 ಸುಧಾಮೂರ್ತಿ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರುವುದು ನಮಗೆ ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಬಿನಿಪೇಟೆಯಿಂದ ಸಂದೇಶ ಬಂದಿದೆ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಹರೀಶೂರು ಮಲ್ಲೇಶ್ವರಂನಿಂದ, ಎನ್ ಆರ್ ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿನಗರ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶುಭಾನ್ ಕೋರಿ ಅವರು ಹಂಪಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರುವುದು ನಂಬರ್ ಎಂಡಿಂಗ್ ವಿತ್ 2850 ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ಬಾಲಿವುಡ್ಗೆ ರಮ್ಯಾ ಕೃಷ್ಣ ಅವರ ಎಂಟ್ರಿ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಇವತ್ತು 15 ಸೊ ಇವರ ಹುಟ್ಟುಹಬ್ಬ ಆಗಿರೋದ್ರಿಂದ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ರಮ್ಯಾ ಕೃಷ್ಣ ಅವರು ಹಿಂದಿ ಸಿನಿಮಾಗಳೆಲ್ಲ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. 1990s ಬಾಲಿವುಡ್ಗೆ ಕಾಲಿಟ್ಟ ಅವರು ಖಳನಾಯಕ್, ಕ್ರಿಮಿನಲ್, ಬನಾರಸಿ ಬಾಬು ಮತ್ತು ಬಡೇ ಮಿಯಾ ಚೋಟೆ ಮಿಯಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಸೌತ್ನಿಂದ ಬಂದ ನಟಿಯೊಬ್ಬರು ಆ ಕಾಲದ ಬಾಲಿವುಡ್ನ ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅವರ ಕರಿಯರ್ನಲ್ಲೇ ಒಂದು ವಿಶೇಷವಾಗಿರುವಂತಹ ಚಾಪ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜೊತೆಗೆ ಸಂಜಯ್ ದತ್ ಜೊತೆ ಅವರು ಅಭಿನಯಿಸಿರುವಂತಹ ಖಳನಾಯಕ್ ಅನ್ನುವ ಸಿನಿಮಾ 1993 ತೆರೆ ಕಂಡಂತಹ ಸಿನಿಮಾ. ಆ ಕಾಲದಲ್ಲಿ ಅತ್ಯಂತ ಚರ್ಚಿತವಾದಂತಹ ಹಿಂದಿ ಸಿನಿಮಾಗಳಲ್ಲಿ ಒಂದಾಗಿತ್ತು ಇದು. ಈ ಒಂದು ಸಿನಿಮಾದಲ್ಲಿ ರಮ್ಯಾ ಕೃಷ್ಣ ಅವರು ಕಾಣಿಸ್ಕೊಂಡಿದ್ರು. ಸೌತ್ ಇಂಡಿಯನ್ ಚಿತ್ರರಂಗದಲ್ಲಿ ಈಗಾಗಲೇ ತಮ್ಮದೇ ಆದ ಗುರುತನ್ನು ಮೂಡಿಸ್ಕೊಂಡಿರುವಂತಹ ಇವರು ಹಿಂದಿ ಸಿನಿಮಾದ ಮುಖಾಂತರ ಕೂಡ ಸಾಕಷ್ಟು ಅವಕಾಶಗಳಲ್ಲಿ ಅವರು ಅವಕಾಶ ಸಿಕ್ಕ ಅವಕಾಶಗಳಲ್ಲಿ ಇದು ಕೂಡ ಈ ಒಂದು ಸಿನಿಮಾ ಪ್ರಮುಖವಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಹಲವು ಬೇರೆ ಬೇರೆ ಶೇಡ್ಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಿಂದಿ ಸಿನಿಮಾಗಳಲ್ಲಿ ಕೂಡ. ಒಬ್ಬ ನಟಿ, ನೀವೇ ಯೋಚನೆ ಮಾಡಿ, ಒಬ್ಬ ನಟಿ ಕಾಮಿಡಿ ಮಾಡ್ತಾರೆ, ಇಮೋಷ್ನಲ್ ಆ್ಯಕ್ಟಿಂಗ್ ಮಾಡ್ತಾರೆ, ಹಾಗೆ ಪವರ್ಫುಲ್ ಆ್ಯಕ್ಟಿಂಗ್ ಮಾಡ್ತಾರೆ, ಎನರ್ಜೆಟಿಕ್ ಆ್ಯಕ್ಟಿಂಗ್ ಮಾಡ್ತಾರೆ, ಎಷ್ಟು ಡೈಮೆನ್ಷನ್ಗಳು ಕೊಡ್ತಾರೆ ಆ್ಯಕ್ಟಿಂಗಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 1998 ಬಿಡುಗಡೆ ಆದಂತಹ ಕಾಮಿಡಿ ಆ್ಯಕ್ಷನ್ ಸಿನಿಮಾ ಅವರಿಗೆ ಅತ್ಯಂತ ಯಶಸ್ಸು ಕೊಟ್ಟಂತಹ ಸಿನಿಮಾ. ಅಮಿತಾಬ್ ಬಚ್ಚನ್ ಹಾಗೆ ಗೋವಿಂದ್ ಅವ್ರ ಜೊತೆ ಅಭಿನಯಿಸಿದಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬಡೇ ಮಿಯಾ ಚೋಟೆ ಮಿಯಾ. ಇದು ಅವರಿಗೆ ಬ್ರೇಕ್ ಕೊಟ್ಟಂತಹ ಸಿನಿಮಾ. ಹಿಂದಿ ಜರ್ನಿಯಲ್ಲಿ ಸಂಜಯ್ ದತ್ತಿಂದ ಹಿಡಿದು ಅಮಿತಾಬ್ ಬಚ್ಚನ್ ಮತ್ತು ಗೋವಿಂದ್ ವರೆಗೆ ಎಲ್ಲ ದೊಡ್ಡ ಸ್ಟಾರ್ಗಳ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ, ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವಿಶ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಹೋಗೋಣ. ಮುಂದೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳನ್ನು ಲೈನ್ ಮಾಡಿದ್ದೀನಿ. ಸೊ ಇದನ್ನು ಕೇಳಿ ಎಂಜಾಯ್ ಮಾಡಿ. ಹಾಗೆ ನಿಮ್ಮಿಷ್ಟದ ಗೀತೆಯನ್ನು ಕೇಳಬೇಕು ಅಂತಂದರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯವಾಗಿದೆ 11:31. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನ ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಉಷಾ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಜೊತೆಗೆ ಎಚ್ ರಾಜಣ್ಣ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಅಶೋಕ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ನಮಗೆ ಕಾಂತಿ ಭಾರತೀ ನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶಿವಗೋಪ್, ಪ್ರೇಮ ಗೋಪ್, ಕಪಿಲಾ ಗೋಪ್, ಶಿವಾಂಶ್ ಗೋಪ್, ಸಂಗೀತಾ ಗೋಪ್, ಹಾಗೆ ಲಿಪಿ ಗೋಪ್, ದೀಪಾಲಿ ಗೋಪ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ ನಮಗೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಅಮರಾವತಿ ಹರಿಕುಮಾರ್, ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅನಂತ್ ಕುಮಾರ್ ಅವರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ನಮ್ಮನ್ನ ಬಂದು ತಲುಪಿರೋದು ಅಶ್ವಿನಿ ರಮೇಶ್, ಪ್ರಕಾಶ್, ಶ್ಯಾಮಲಾ, ಮನ್ವಿತ್ ಅವರು, ಆನಂದ್ ಅವರು ಸಂದೇಶವನ್ನ ತಿರುಪತಿಯಿಂದ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿದೆ. ಬಟ್ ಅದಕ್ಕಿಂತ ಮುಂಚೆ ಬಾಲಿವುಡ್ನ ಮತ್ತೊಂದು ನಟಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಬಾಲಿವುಡ್ನ ಒಂದು ಕಾಲದ ಪರಿಚಿತ ಮುಖವೊಂದರಲ್ಲಿ, ಇವರು ತುಂಬ ಫೇಮಸ್ ಅಲ್ಲ, ಬಟ್ ಅವರ ಮುಖ ನೋಡಿದ ತಕ್ಷಣ ನೀವು ಓ ಇವ್ರನ್ನ ಎಲ್ಲೋ ನೋಡಿದ್ದೀವಿ ಅಂತ ನೀವು ಅನ್ಕೊಳ್ತೀರಾ. ಅವರೇ ನೇಹಾ ಒಬೆರಾಯ್. 1985 ಸೆಪ್ಟೆಂಬರ್ 15 ಮುಂಬೈನಲ್ಲಿ ಜನಿಸಿದಂತಹ ನೇಹಾ ಒಬೆರಾಯ್ ಅವರು ಬಾಲಿವುಡ್ ಮಾತ್ರ ಅಲ್ಲದೆ ತೆಲುಗು ಚಿತ್ರರಂಗದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. 2007 ಬಿಡುಗಡೆಯಾದಂತಹ ದಸ್ ಕಹಾನಿಯಾ ಅನ್ನುವಂತಹ ಸಿನಿಮಾದ ಮೂಲಕ ಬಾಲಿವುಡ್ನಲ್ಲಿ ತಮ್ಮ ಗಮನವನ್ನು ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಅದರ ನಂತರ ಅವರು ವುಡ್ಸ್ಟಾಕ್ ವಿಲಾ ಅನ್ನುವಂತಹ ಸಿನಿಮಾ, EMI ಅನ್ನುವಂತಹ ಸಿನಿಮಾ ಮತ್ತು ಲಕ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ವಿಶೇಷವಾಗಿ ಅಂತಂದರೆ ವುಡ್ಸ್ಟಾಕ್ ವಿಲಾ ಸಿನಿಮಾದಲ್ಲಿ ಸಿಕಂದರ್ ಕೇರ್ ಅವರ ಜೊತೆ ಅವರು ಮಾಡಿದಂತಹ ಪಾತ್ರ ಸಿನಿಪ್ರಿಯರ ಗಮನವನ್ನು ಸೆಳೆದಿದೆ. ಆದರೆ ಕೇವಲ ಕೆಲವೇ ಸಿನಿಮಾಗಳ ನಂತರ ಅವರು ಚಿತ್ರರಂಗದಿಂದ ದೂರವಾಗಿದ್ದಾರೆ. ಹಾಗಾಗಿ ಇವತ್ತಿಗೂ ಕೂಡ ನೀವು ಅವರ ಹೆಸರು ಕೇಳಿದಾಗ ಅಯ್ಯೋ ಈ ನಟಿಯನ್ನು ನಾವು ಎಲ್ಲೋ ನೋಡಿದ್ದೀವಲ್ಲಪ್ಪ ಅಂತ ಯೋಚನೆ ಮಾಡ್ತೀರಾ ಅನ್ನೋ ಫೀಲಿಂಗ್ ಹಲವರಿಗೂ ಇದ್ದೇ ಇರುತ್ತೆ. ಸೊ ಅವ್ರಿಗೂ ಕೂಡ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮುಂದಕ್ಕೆ ಹೋಗೋಣ. ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಆಪ್ಕಿ ಪಸಂದ್ನಲ್ಲಿ ಮುಂದುವರಿಯುತ್ತೆ. ಕೇಳ್ತಾರೆ, ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಆ್ಯಂಡ್ ನೀವು ಕೂಡ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಬಹುದು. ಮಾಡಬೇಕಾಗಿರುವಂತಹ ವಿಷಯ ಗೊತ್ತಲ್ಲ ನಿಮಗೆ, ಹೇಗೆ ನೀವು ಸಂದೇಶವನ್ನು ಕಳಿಸ್ಬೇಕು, ನಿಮ್ಮ ಹೆಸರು ಹಾಗೆ ನಿಮ್ಮ ನೆಚ್ಚಿನ ಗೀತೆಯನ್ನು ನಮಗೆ ಟೈಪ್ ಮಾಡಿ 9480909013 ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ 101.3 ಮೆಗಾಹರ್ಟ್ಸ್. ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಕೆಂಪರಾಜ್ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಜೊತೆಗೆ ಹೂವಳೆ ಚಂದ್ರಶೇಖರ್, ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇರೋದೆ. ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮರ್ಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶ್ರುತಿ ಮಂಜುನಾಥ್ ಅವರು ಬಸವನಹಳ್ಳಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶವನ್ನು ಕಳಿಸಿರೋದು ಕಲ್ಲೂರು ಮಹದೇವ ಪ್ರಕಾಶ್, ಕಲ್ಲೂರು ಗುಬ್ಬಿ ಅವರು. ಯಾವ ಒಂದು ಊರು? ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶುಭೋದಯ ಮೇಡಮ್, ಬೆಳಗಿನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ವಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಇರೋರು ಜಗದೀಶ್ವರ್ ಆಚಾರ್, ಮಹಾಲಕ್ಷ್ಮೀ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಂದೇಶಕ್ಕೆ ನೀವು ಕೂಡ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಗೀತೆಗಳನ್ನು ರಿಕ್ವೆಸ್ಟ್ ಮಾಡ್ಬೋದು. ಇನ್ನು 20 ನಿಮಿಷಗಳ ಕಾಲಾವಕಾಶ ನಿಮಗೆ ಸಿಗುತ್ತೆ. ಬೇಗ ಬೇಗ ಸಂದೇಶಗಳನ್ನು ಕಳಿಸಿ, ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ಲೇ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಮುಂದೆ ನಿಮ್ಮೆಲ್ಲರಿಗಾಗಿ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಒಂದು ಗೀತೆ.

ಸಮಯ ಆಗ್ತಾ ಇದೆ 11:53. ಹಾಡುಗಳು ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಸರಸ್ವತಿ ಅವರು. ಬಿಟಿಎಂ ಲೇಔಟ್ ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿದ್ದೆ ಜಯಪುಟ್ಟ ಸ್ವಾಮಿ ಅವರು, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹಾಡನ್ನ ಪ್ರಸಾರ ಮಾಡಿದ್ದಕ್ಕೆ. ಜೊತೆಗೆ ಶಾಂತಾರಾಮ್ ಅವರು ಹಲಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಎವರ್ ಗ್ರೀನ್ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಅದಾದ ಮೇಲೆ 12 ಗಂಟೆಯ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಬರೋದು ನವಿಲುಗರಿ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾರೆ ಆಶಾ ಅವರು, ಹಾಗೆ ಮುಂದೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ 1 ಗಂಟೆ ಕಾರ್ಯಕ್ರಮ ಕರೆಯಲಿ ಕೈರುಚಿ.

0: ಗಮನಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇಂದು ಬೆಳಗ್ಗೆ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಧಾನಸಭೆ ವಿಪಕ್ಷ ಉಪನಾಯಕ ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್.
1: ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಭಾರತದ ಮಣ್ಣಿನಲ್ಲಿ, ಸಂಸ್ಕೃತಿಯಲ್ಲಿ, ವಿಚಾರಗಳಲ್ಲಿ ಪ್ರಜಾಪ್ರಭುತ್ವ ಹಾಸುಹೊಕ್ಕಾಗಿ ಬಂದೈತೆ. ಇಲ್ಲಿ ನಮ್ಮ ಸನಾತನ ಧರ್ಮ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತದ್ದು. ನಮ್ಮ ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೇವೆ, ಮಹಾರಾಜನಿಗೆ ತಿಳುವಳಿಕೆ ಹೇಳಲಿಕ್ಕೆ ವಿದುರನಂತವರು ಆ ಸ್ಥಾನದಲ್ಲಿದ್ದರು. ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಇನ್ನೊಂದು ಮಾದರಿ. ಸಮಾಜದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಸಮಾಜದಲ್ಲಿ ಇರುವವರೇ ಎಲ್ಲ ಕುಳಿತುಕೊಂಡು ಮಾತನಾಡಿ ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತ ವ್ಯವಸ್ಥೆ ಬಸವಣ್ಣವರು ಸ್ಥಾಪಿಸಿದ್ರು. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ತಮ ಪ್ರಜಾಪ್ರಭುತ್ವ ಅಂತಂದ್ರೆ ನಮ್ಮ ಭಾರತದ ಪ್ರಜಾಪ್ರಭುತ್ವವಾಗಿದೆ. ಇದರಲ್ಲಿ ಏನೋ ಊರು ಕೂರು ಇದ್ರೂ ಕೂಡ ಅತ್ಯಂತ ಸಕ್ಸಸ್ಫುಲ್ ಆಗಿ ನಡೆದಿದ್ದು ನಮ್ಮ ದೇಶದಲ್ಲಿ. ಹಂಗಾಗಿ ಈ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋಣ, ಈ ನಮ್ಮ ವಿಚಾರ ಆಚಾರ ಏನೈತಿ ಪ್ರಜಾಪ್ರಭುತ್ವ ಇರುವಂತಹದ್ದು ಇದನ್ನು ಉಳಿಸೋಣ, ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನ ಮನಪೂರ್ವಕವಾಗಿ ನಾನು ಹೇಳಕ್ ಇಚ್ಛಪಡ್ತೇನೆ.
0: ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೆಸರಾಂತ ಅಭಿಯಂತರ ದಿವಂಗತ ಎಸ್ಜಿ ಬಾಳೆಕುಂದ್ರಿ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದೆ. ನಿವೃತ್ತ ಪ್ರಧಾನ ಇಂಜಿನಿಯರ್ ಎಂಬಿ ಪರಪ್ಪಗೌಡರ್ ಹಾಗೂ ಪ್ರೊಫೆಸರ್ ವಾಸುದೇವ ಪರ್ವತಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ದೂರದೃಷ್ಟಿಯ ಆಡಳಿತಗಾರ, ಅಭೂತಪೂರ್ವ ಅಭಿಯಂತರ, ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದಂದು ಗೌರವಪೂರ್ವಕ ನಮನಗಳು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂದು ಶ್ರೀ ವೀರಭದ್ರೇಶ್ವರ ಜಯಂತ್ಯುತ್ಸವ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಗೊಡಚಿಯ ಶ್ರೀ ವೀರಭದ್ರೇಶ್ವರ ದೇಗುಲ ಸೇರಿದಂತೆ ನಾಡಿನ ವೀರಭದ್ರ ದೇವರ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ಜರುಗುತ್ತಿವೆ. ಇಂದು ಋಷಿ ಪಂಚಮಿ, ನಾಡಿನ ವಿವಿಧ ಗುರುಕುಲಗಳಲ್ಲಿ ಆಚರಿಸಲಾಗುತ್ತಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದು 100 ತಾಲೂಕುಗಳಲ್ಲಿ ಬರಗಾಲ ಘೋಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಲ್ಲಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬಳಿಕ ತಮ್ಮ ಸ್ವಗೃಹದಲ್ಲಿ ಅವರು ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರು, ವಿದ್ಯುಚ್ಛಕ್ತಿಗೂ ಸಂಕಷ್ಟ ಎದುರಾಗಬಹುದು ಎಂದರು. ಶುಕ್ರವಾರ 18ನೇ ತಾರೀಕು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ, ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ವಿಶೇಷ ಒತ್ತು ನೀಡಿ ಚರ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುದ್ದಿಗಾರರಿಗೆ ಹೇಳಿದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಬೆಳಗಿನ ಜಾವ ಹಾಲಿನ ಟ್ಯಾಂಕರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಗುವಿಗೆ ತೀವ್ರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಚವ್ಹಾಣ್ ಗಲ್ಲಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಫ್ರಿಡ್ಜ್ ಸ್ಫೋಟಗೊಂಡು ದಮೋನೆ ಕುಟುಂಬದ 3 ಮಹಿಳೆಯರು ಹಾಗೂ ಓರ್ವ ಪುರುಷ ಸ್ಥಳದಲ್ಲೇ ಮೃತಪಟ್ಟು 2 ಮಾರಣಾಂತಿಕವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಎಣ್ಣೆ ಹೊಳೆಕೊಪ್ಪಲು ಗ್ರಾಮದ ಬಳಿ ರೈತರು ಪ್ರತಿಭಟನೆ ಕೈಗೊಂಡರು. ಗೌರಿ ಗಣೇಶ ಹಬ್ಬದ ಮಧ್ಯೆಯೂ 100ಾರು ರೈತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ವಿಜಯನಗರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳಗಳು ವಿಶೇಷ ಅಲಂಕಾರ ಮಹತ್ವದ ಧ್ಯೇಯದೊಂದಿಗೆ ಈ ಬಾರಿ ಗಣೇಶೋತ್ಸವವನ್ನು ಆಯೋಜಿಸಿವೆ. ಪೊಲೀಸರು ಹಬ್ಬದ ದಿನಗಳಲ್ಲೂ ತಮ್ಮ ಕುಟುಂಬವನ್ನು ಬದಿಗಿಟ್ಟು ಜನರ ಸುರಕ್ಷೆಗಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಹಾಗೂ ಸಂಘಟಕರು ಪೊಲೀಸರ ಸೂಚನೆಗಳನ್ನು ಪಾಲಿಸಿ ಸಹಕರಿಸಬೇಕು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
4: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನ

0: ಹಲೋ, ನಮಸ್ಕಾರ ರೀ. ಹೇಗಾಯ್ತು ಗೌರಿ, ಗಣೇಶ ಎಲ್ಲ ಮೋದಕ ಅರ್ಪಿಸಿದ್ರಾ ಗಣೇಶನಿಗೆ, ಒಬ್ಬಟ್ಟು ತಿನ್ಸಿದ್ರಾ ಗೌರಮ್ಮಂಗೆ, ಆಮೇಲೆ ಅವರಿಬ್ರ ಹೆಸರು ಹೇಳಿಕೊಂಡು ನೀವು ತಿಂದ್ರಾ? ಎಷ್ಟೋ ಜನರ ಮನೆಯಲ್ಲಿ ಇನ್ನೂ ಗಣಪ ವಿರಾಜಮಾನನಾಗಿರ್ತಾನೆ. ಮೂರನೇ ದಿವಸಕ್ಕೆ ವಿಸರ್ಜನೆ ಮಾಡೋರು 9 ದಿವಸ, 11 ದಿವಸ, 21 ದಿವಸ ಹೀಗೆಲ್ಲ ಕೂರಿಸ್ಕೊಂಡು ಎಂಜಾಯಿಸ್ತೀವಿ. ಅವನ ಹೆಸರಲ್ಲಿ ನಾವು ಹುಲು ಮಾನವರು. ಏನಿವೆ ಹಬ್ಬದ ಶುಭಾಶಯಗಳು. ಹಾಗೆಯೇ ಇವತ್ತು ಅಭಿಯಂತರರ ದಿನ ಅಂದರೆ ಎಂಜಿನಿಯರ್ಸ್ ಡೇ, ಅದಕ್ಕೂ ಕೂಡ ನಿಮಗೆಲ್ಲರಿಗೂ ಶುಭಾಶಯಗಳು. ಅರೆ, ನಾನು ಎಂಜಿನಿಯರ್ ಅಲ್ಲ, ಡಾಕ್ಟ್ರು, ನನಗೆ ಯಾಕೆ ಶುಭಾಶಯ ಇವತ್ತು ಅಂತ ನೀವೇನಾರು ಅಂದ್ಕೊಳ್ತಿದ್ರೆ, ಡಾಕ್ಟ್ರಿಗಿರಿನೂ ಒಂದು ತರಹ ಎಂಜಿನಿಯರಿಂಗೇ ಅಲ್ವೇನ್ರಿ? ನಾನು ಹೌಸ್ ವೈಫು ಆಶಾ, ಯಾಕೆ ಕಷ್ಟಪಡ್ತೀರಾ, ನನಗೇನು ಇವತ್ತು ಶುಭಾಶಯ ಬೇಡ ಅಂದರೆ, ನೋ ನೋ ನೋ ನೋ ನೋ ನೋ. ಹೌಸ್ ವೈಫ್ ಆಗಿದ್ದುಕೊಂಡು ಹೋಮ್ ಮೇಕ್ ಮಾಡ್ತಿರಲ್ಲ ನೀವು, ಅದು ಕೂಡ ಒಂದು ರೀತಿಯ ಎಂಜಿನಿಯರಿಂಗ್ ಕಲೆ ಅದು. ಹಾಗಾಗಿ ನಿಮಗೂ ಶುಭಾಶಯ. ಆಮೇಲೆ ಇವತ್ತು ಪ್ರಜಾಪ್ರಭುತ್ವದ ದಿನ. ಎಸ್, ಪ್ರಜಾಪ್ರಭುತ್ವದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಮರ್ಯಾದೆ ತೋರಿಸುವಂತಹ ದಿನ. ಅದನ್ನು ಅನೂಚಾನವಾಗಿ ನಮ್ಮ ಜಿಂದಗಿಯಲ್ಲಿ ಅಳವಡಿಸಿಕೊಂಡು ಎಂಜಾಯಿಸುವಂತಹ ದಿನ, ಅದಕ್ಕೂ ಕೂಡ ನಿಮಗೆ ಶುಭಾಶಯ. ನಮಸ್ಕಾರ, ನಮಸ್ಕಾರ. ನಾನು ಇವತ್ತು ಕೂಡ ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗೋದಕ್ಕೆ ಬಂದಿರೋದು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಇವತ್ತು ಇನ್ನೊಂದು ಅರ್ಥಪೂರ್ಣ ಮಾತುಕತೆಗೆ ಸಿದ್ಧರಾಗಿದ್ದೀರಾ? ಹಾಗಿದ್ರೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಸ್ವಲ್ಪ ಸೂಕ್ಷ್ಮವಾದದ್ದು. ಏನಪ್ಪ ಹಬ್ಬ ಆಯಿತು, ಇಷ್ಟೆಲ್ಲ ಸಂತೋಷ ಸಡಗರದ ನಡುವೆ ಏನದು ಸೂಕ್ಷ್ಮವಾದ, ತೀವ್ರವಾದ, ಗಹನವಾದ ವಿಷಯ ಅಂತೀರಾ? ಕೆಲವರಿಗೆ ಇದು ಕೇವಲ ಒಂದು ಸಾಮಾಜಿಕ ವಿಷಯ ಆಗಿರಬಹುದು ಅನ್ನಿಸ್ಬೋದು, ಆದರೆ ಇನ್ನು ಕೆಲವರಿಗೆ ಇದು ತಮ್ಮದೇ ಜೀವನದ ಒಂದು ಭಾಗ ಇರಬಹುದು ಅಂತ ಅನ್ನಿಸ್ಬೋದು. ವಿಷಯ ಏನು ಗೊತ್ತಾ? ವಿವಾಹ ಮತ್ತು ವಿಚ್ಛೇದನ. ಎಸ್, ಒಂದು ಕಾಲದಲ್ಲಿ ವಿಚ್ಛೇದನ ಅಂದರೆ ಡಿವೋರ್ಸ್ ಅಂತ ಏನು ಹೇಳ್ತೀವಿ, ಡೈವೋರ್ಸ್ ಅಂತ ಹೇಳ್ತೀವಲ್ಲ ಆಡು ಭಾಷೆಯಲ್ಲಿ, ಹಾಗೆ ಆ ಪದ ಬಹಳ ಅಪರೂಪವಾಗಿ ಕೇಳಿಸ್ತಾ ಇತ್ತು. ಯಾರಾದರೂ ವಿಚ್ಛೇದನ ಪಡೆದಿದ್ದಾರೆ ಅಂದ ತಕ್ಷಣ, ಅಯ್ಯೋ ಹೌದಾ, ಏನಾಯ್ತು, ಯಾರ್ದಂತೆ, ತಪ್ಪು, ಮಕ್ಕಳ ಗತಿ ಏನಪ್ಪ ಅನ್ನೋ ಅನೇಕ ಕುತೂಹಲಕಾರಿ, ಕೆಟ್ಟ ಕುತೂಹಲಕಾರಿ, ಒಂದು ಸ್ವಲ್ಪ ಕನ್ಸರ್ನ್ ಇರುವಂಥ ಜನಗಳಲ್ಲಿ ಕನ್ಸರ್ನ್ ಇರುವಂತಹ ಪ್ರಶ್ನೆಗಳು ಹೇಳ್ತಾ ಇದ್ವು ಆಗ. ಇವತ್ತು ಆ ಪ್ರಶ್ನೆಗಳಂತೂ ಇವೆ, ಆದರೆ ವಿಚ್ಛೇದನದ ಬಗ್ಗೆ ಸಮಾಜದ ದೃಷ್ಟಿಕೋನ ನಿಧಾನವಾಗಿ ಬದಲಾಗ್ತಾ ಇರೋದಂತೂ ಸತ್ಯ. ಹಾಗಾದರೆ ನಿಜವಾಗ್ಲೂ ಇವತ್ತಿನ ದಿನಗಳಲ್ಲಿ ಮದುವೆಗಳು ಹೆಚ್ಚು ಮುರಿದು ಬೀಳ್ತಾ ಇವೆಯಾ, ಅಥವಾ ಹಿಂದೆ ಇದ್ದಂತಹ ಸಮಸ್ಯೆಗಳ ಬಗ್ಗೆ ಜನರು ಈಗ ಹೆಚ್ಚು ಧೈರ್ಯವಾಗಿ ಮಾತಾಡ್ತಾ ಇದ್ದಾರಾ? ಹಿಂದಿನ ಕಾಲದಲ್ಲೂ ಗಂಡ ಹೆಂಡತಿ ನಡುವೆ ಮನಸ್ತಾಪಗಳಿದ್ವು, ಆದರೆ ಎಲ್ಲ ಸಮಸ್ಯೆಗಳು ವಿಚ್ಛೇದನದವರೆಗೆ ಹೋಗ್ತಾ ಇರಲಿಲ್ಲ ಅಲ್ವಾ? ಮಕ್ಕಳಿಗೋಸ್ಕರ ಸಹಿಸ್ಕೋಬೇಕು, ಮನೆ ಮಾನ ಮರ್ಯಾದೆ ಪ್ರಶ್ನೆ, 4 ಜನ ಏನು ಹೇಳಿಬಿಡ್ತಾರೋ ಅನ್ನೋ ಮಾತುಗಳು ಹಲವರನ್ನು ಬಲವಂತವಾಗಿ ಆದರೂ ಸಂಬಂಧ ಅನ್ನುವಂತಹ ಬಂಧದಲ್ಲೇ ಉಳಿಸ್ತಾ ಇದ್ವು. ಇವತ್ತು ಪರಿಸ್ಥಿತಿ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಹಾಗಾದರೆ ಈ ಬದಲಾವಣೆ ಒಳ್ಳೆಯದಾ ಕೆಟ್ಟದಾ? ಇದಕ್ಕೆ ಇದಮಿತ್ತಂ ಅಂತ ಒಂದೇ ಉತ್ತರ ಇಲ್ಲ. ಇದನ್ನೇ ಇವತ್ತು ಮಾತಾಡೋಣ. ಬನ್ನಿ, ಒಂದು ಹಾಡನ್ನ ಕೇಳಿಕೊಂಡು ವಾಪಸ್ ಬರೋದ್ರೊಳಗಡೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೆಸೇಜ್ ಮಾಡಿ 9480909013ಗೆ ನಿಮ್ಮ ಅಭಿಪ್ರಾಯಗಳು ಬರಲಿ.
1: ಧನ್ಯವಾದ.

ಆಹಾ, ಎಂಥ ಹಾಡು! ಶ್ರಾವಣ ಮಾಸ ಮುಗಿದೋಗಿದೆ, ಭಾದ್ರಪದ ಮಾಸ ಬಂತು, ಚೌತಿನೂ ಆಗೋಯಿತು. ನಾವು ಏನು ಹೇಳ್ತೀವಿ, ಮೋದಕ, ಕರ್ಗಡ್ಬು, ಒಬ್ಬಟ್ಟು ಎಲ್ಲವನ್ನು ತಿಂದಾಯಿತು. ಹೌದು, ಒಂದು ಕತೆ ಹೇಳ ನಿಮಗೆ. ನಂದಿನಿ ಮತ್ತು ಅರವಿಂದ್ ಅಂತ ಇಬ್ಬರು ದಂಪತಿಗಳು, ಒಂದು ದಂಪತಿ. ಇಮ್ಯಾಜಿನ್, ಹೆಸರೆಲ್ಲ ಬೇರೆ ಬೇರೆ ಇದೆ, ಆದರೆ ಇದು ನಿಜವಾದ ಘಟನೆ. ಮದುವೆಯಾದಾಗ ಇಬ್ರಿಗೂ ಸಿಕ್ಕಾಪಟ್ಟೆ ಆಸೆಗಳು, ಜೀವನದಲ್ಲಿ ಏನೇನೋ ಮಾಡಿಬಿಡಬೇಕು, ಏನೋ ಕಡದು ಗುಡ್ಡೆ ಹಾಕಬೇಕು ಅನ್ನುವಂತಹ ಕನಸುಗಳು. ಜೀವನದಲ್ಲಿ ಏನೇ ಬಂದರೂ ಒಬ್ರಿಗೊಬ್ರು ಜೊತೆಯಾಗಿರೋಣ ಅನ್ನುವ ಬೆಟ್ಟದಷ್ಟು ಭರವಸೆ. ಮೊದಲ ವರ್ಷ ಒಂದು ಎರಡು ವರ್ಷ ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಆಮೇಲೆ ನಿಧಾನವಾಗಿ ಸಮಸ್ಯೆಗಳು ಶುರುವಾಗ್ತಾ ಹೋದ್ವು. ಅರವಿಂದ್ಗೆ ಕೆಲಸದ ಒತ್ತಡ ಹೆಚ್ಚಾಗತ್ತೆ. ಮನೆಗೆ ಬಂದು ಕೂಡಲೇ ಸುಮ್ಮನೆ ಇರಬೇಕು, ಏನು ಮಾಡಬಾರ್ದು, ಐ ವಾಂಟ್ ಟು ಸಿಟ್ ಅನ್ನೋ ಥರ ಮೂಡಲ್ಲಿರ್ತಾನೆ ನಂದಿನಿಗೆ. ಆದರೆ ಅದೇ ಸಮಯದಲ್ಲಿ ಅವನು ಯಾವಾಗ ಸುಮ್ಮನೆ ಕೂತ್ಕೋಬೇಕು ಸೈಲೆನ್ಸಲ್ಲಿ ಅಂತ ಅಂದ್ಕೊಳ್ತಾನೋ, ಅವನ ಜೊತೆ ಮಾತಾಡಬೇಕು, ತನ್ನ ದಿನಚರಿ ಹೇಗಿತ್ತು, ಇವತ್ತಿನ ಏನೇನೆಲ್ಲ ವಿಷಯಗಳಾಯಿತು ಅಂತ ಹಂಚ್ಕೊಳ್ಬೇಕು ಅನ್ನಿಸ್ತಿರುತ್ತೆ. ಅವಳು ಮಾತಾಡೋದಕ್ಕೆ ಪ್ರಯತ್ನಿಸಿದಾಗೆಲ್ಲ ಅವನು ಈಗ ತುಂಬ ಸುಸ್ತಾಗಿದೆ, ಮಾ ಆಮೇಲೆ ಮಾತಾಡೋಣ ಅಂತ ಇರ್ತಾನೆ. ಆದರೆ ಆಮೇಲೆ ಅನ್ನೋದು ಬರ್ತಾನೆ ಇರಲ್ಲ.

ಅಲ್ಲ, ಅವಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ, ಅಳು ಬರುತ್ತೆ. ಆದರೆ ಅವನು, ನೀನು ಯಾವಾಗಲೂ ಕಿರಿಕಿರಿ ಮಾಡ್ತಾನೇ ಇರ್ತೀಯಾ ಅಂತ ರೋಫ್ ಮಾಡಿ ಹೊಡಿತಾ ಇರ್ತಾನೆ. ಹೀಗೆ ಇಬ್ಬರು ಒಬ್ರಿಗೊಬ್ರು ಮುಖಕ್ಕೆ ಮುಖ ಕೊಟ್ಟು, ನೀನಂದರೆ ನಾನು ನಿಮ್ಮಪ್ಪ ಅಂದ್ಕೊಂಡು ಮಾತಾಡ್ತಾರೆ. ಆದರೆ ಬೇರೆಯವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದೇ ಇಲ್ಲ. ಅಂದರೆ ಇವನು ಮಾತಾಡ್ಬೇಕಾದ್ರೆ ಅವಳು ಕೇಳಿಸ್ಕೊಳ್ಳಲ್ಲ, ಅವಳು ಮಾತಾಡ್ಬೇಕಾದ್ರೆ ಇವನು ಕೇಳಿಸ್ಕೊಳ್ಳಲ್ಲ. ಇಬ್ಬರು ಫಟಾಫಟ್ ಫಟಾಫಟ್ ಸೇರಿಗೆ ಸವಾ ಸೇರಾಗಿ ನಿಂತು ಮಾತಾಡೋದು. ಒಂದಿನ ನಂದಿನಿ ಕೇಳ್ತಾಳೆ, ಡಿಯರ್, ನಾವಿಬ್ಬರು ಒಂದೇ ಮನೇಲಿ ಇದ್ದೀವಿ, ಆದರೆ ನಿಜವಾಗ್ಲೂ ಒಟ್ಟಿಗೆ ಇದ್ದೀವಾ ಅಂತ. ಅರವಿಂದ್ ಏನೂ ಹೇಳೋದಿಲ್ಲ, ಆ ಮೌನನೇ ಅವಳಿಗೆ ಉತ್ತರವನ್ನು ಕೊಡತ್ತೆ. ಹೀಗೆ ಒಂದಷ್ಟು ತಿಂಗಳುಗಳು ಮುಂದೆ ಹೋಗುತ್ತೆ. ಆಮೇಲೆ ಅವರಿಬ್ಬರು ಮಾತಾಡಿಕೊಂಡು ನಾವಿಬ್ಬರು ವಿಚ್ಛೇದನ ತಗೊಳ್ಳುವ ಅಂತ ನಿರ್ಧರಿಸ್ಬಿಡ್ತಾರೆ. ಎಲ್ಲವೂ ಮುಗಿದ ಮೇಲೆ ಕೋರ್ಟಿಂದ ಹೊರಗೆ ಬಂದಾಗ ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿ ನಿಂತಿರ್ತಾರೆ, ಏನೂ ಮಾತಾಡೋದಿಲ್ಲ. ಕೊನೆಗೆ ನಂದಿನಿನೇ ನಿಧಾನವಾಗಿ ಸಾವರಿಸ್ಕೊಂಡು ಹೇಳ್ತಾಳೆ, ನಮ್ಮ ಮದುವೆ ಉಳಿಯಲಿಲ್ಲ ಅರವಿಂದ್, ಆದರೆ ನೀನು ಕೆಟ್ಟ ಮನುಷ್ಯ ಅಂತ ನಾನು ಹೇಳಲ್ಲ ಅಂತಾಳೆ. ಅರವಿಂದ್ ತಲೆ ಆಡಿಸ್ತಾನೆ. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಒಂದು ಮದುವೆ ಮುರಿದು ಬಿಟ್ಟರೆ ಆ ಮದುವೆಯಲ್ಲಿರುವಂತಹ ಇಬ್ಬರಲ್ಲಿ ಒಬ್ಬರು ಕಡ್ಡಾಯವಾಗಿ ಕೆಟ್ಟವರು ಹಾಗೇ ಇರಬೇಕು ಅನ್ನೋ ನಿಯಮ ಏನೂ ಇಲ್ಲ ಅಲ್ವಾ. ಕೆಲವೊಮ್ಮೆ ಇಬ್ಬರೂ ಕೂಡ ಒಳ್ಳೆಯ ವ್ಯಕ್ತಿಗಳಾಗಿರಬಹುದು ವೈಯಕ್ತಿಕವಾಗಿ, ಆದರೆ ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯವಾಗದೇ ಇರಬಹುದು. ಇವತ್ತು ನಿಮ್ಮ ಅಭಿಪ್ರಾಯಗಳನ್ನು ಈ ವಿಷಯಕ್ಕೆ ಏನು ಅನ್ನೋದನ್ನು ತಿಳಿಸಿ 9480901 ಪಾಯಿಂಟ್ ಇಲ್ಲ 3 ಗೆ. Sleepless nights.

ಅಲ್ವಾ, ತಾಳಿ ಅಂದರೆ ಕೈ ಹಾಕೋ ಶೇಕಾಯ್ತಲ್ಲ ಅನ್ನುವಂತಹ ಈಗಿನ ಯುವ ಜನಾಂಗದಲ್ಲಿ ನಮ್ಮ ಜನ್ರೇಷನ್ ಆಗಿರ್ಬೋದು, ನಮಗಿಂತ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಅವರುಗಳಲ್ಲಿ ಇದ್ದಂತಹ ತಾಳ್ಮೆ ಏನಾದರೂ ಹೊರಟೋಗ್ಬಿಟ್ಟಿದ್ಯಾ? ಐ ಡೋಂಟ್ ನೋ. ಇವತ್ತು ಈ ಸಂದರ್ಭಗಳಲ್ಲಿ, ಇಂದಿನ ದಿನಗಳಲ್ಲಿ ವಿಚ್ಛೇದನ ಅನ್ನೋದು ಯಾಕೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ? ಈಗ ಒಂದು ಪ್ರಶ್ನೆ, ಇವತ್ತು ವಿಚ್ಛೇದನದ ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನಿರಬಹುದು ಅಂತ. ಒಂದೇ ಒಂದು ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಆಗಲೇ ಹೇಳಿದೆ ಅಲ್ವಾ. ಹಲವು ಬದಲಾವಣೆಗಳು, ಇಟ್ಸ್ ನಾಟ್ ಜಸ್ಟ್ ಅ ಒನ್ ಥಿಂಗ್ ದಟ್ ಹ್ಯಾಪನ್ಸ್ ಆ್ಯಂಡ್ ಕಪಲ್ ವಿಲ್ ಸೆಪರೇಟ್ ಅಲ್ವಾ. ತುಂಬ ಬದಲಾವಣೆಗಳು ನಿರಂತರವಾಗಿ ನಡ್ಕೊಂಡು ಒಟ್ಟೊಟ್ಟಿಗೆ ಕೆಲಸ ಮಾಡಿ ಮಾಡಿ ಮಾಡಿ ಒಂದು ದಿನ ಈ ನಿರ್ಧಾರಕ್ಕೆ ಬರುವಂತಹ ಪರಿಸ್ಥಿತಿಯನ್ನು ತಂದುಕೊಡುತ್ತೆ. ಮೊದಲನೇ ನಾವು ಏನು ರೀಸನ್ ಅಂತ ಹೇಳಬಹುದು ಅಂದರೆ, ನಮ್ಮ ನಿರೀಕ್ಷೆಗಳು ಬದಲಾಗಿವೆ. ಹಿಂದೆ ಮದುವೆಯಲ್ಲಿ ಗಂಡ ಹೆಂಡತಿ ಪಾತ್ರಗಳು ಅಂದರೆ, ಗಂಡ ಅಂದರೆ ಹೀಗೆ ಇರಬೇಕು, ಹೀಗೆ ಕೆಲಸ ಮಾಡಬೇಕು, ಹೆಂಡತಿ ಅಂದರೆ ಇಂಥದ್ದೇ ಕೆಲಸ ಮಾಡಬೇಕು, ಹೀಗೆ ಇರಬೇಕು ಅಂತ ತುಂಬ ನಿಖರವಾಗಿ ಇದ್ದವು. ಇವತ್ತು ಇಬ್ಬರೂ ಕೆಲಸ ಮಾಡ್ತಾರೆ, ಹೊರಗೂ ದುಡಿತಾರೆ, ಇಬ್ಬರಿಗೂ ತಮ್ಮದೇ ಆದ ಗುರಿಗಳಿರುತ್ತವೆ, ತಮ್ಮದೇ ಆಸೆಗಳಿರುತ್ತವೆ. ಹಾಗಾಗಿ ನನ್ನ ಸಂಗಾತಿ ನನ್ನನ್ನು ಪ್ರೀತಿಸಬೇಕು ಅನ್ನೋದ್ರ ಜೊತೆಗೆ ನನ್ನನ್ನು ಅರ್ಥ ಮಾಡ್ಕೋಬೇಕು, ಗೌರವಿಸಬೇಕು, ನನ್ನ ಜೊತೆ ಮಾತಾಡಬೇಕು, ಕಷ್ಟ ಸುಖ ಅಂದರೆ ನನ್ನ ಜೊತೆ ನಿಲ್ಲಬೇಕು ಅನ್ನೋ ನಿರೀಕ್ಷೆಗಳು ಕೂಡ ಹೆಚ್ಚಾಗಿವೆ. ಇದರಲ್ಲಿ ಖಂಡಿತ ತಪ್ಪೇನಿಲ್ಲ. ಆದರೆ ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ, ನಾವು ಸಂಗಾತಿಯಿಂದ ಏನನ್ನ ನಿರೀಕ್ಷಿಸ್ತಾ ಇದ್ದೀವೋ ಅದನ್ನೇ ನಾವು ಕೂಡ ನಮ್ಮ ಸಂಗಾತಿಗೆ ಕೊಡ್ತಾ ಇದ್ದೀವ? ಅದ್ರ ಬಗ್ಗೆ ಯೋಚಿಸೋದಕ್ಕೆ ನಮಗೆ ಟೈಮ್ ಇರಲ್ವೋ, ಮನಸ್ಥಿತಿ ಇರಲ್ವೋ, ಐ ಡೋಂಟ್ ನೋ. ಎರಡನೇ ರೀಸನ್ ಏನು ಹೇಳಬಹುದು ಅಂದರೆ, ಮಾತುಕತೆಯ ಕೊರತೆ. ಖಂಡಿತ ರೀ, ಕೂತು ಮಾತಾಡಿದ್ರೆ ಎಂತಹ ಬೆಟ್ಟದಂತಹ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಅನುಭವಗಳು ಸಾಕಷ್ಟು ಹೇಳುತ್ತೆ. ಆದರೂ ಕೂಡ ಅನೇಕ ಸಂಬಂಧಗಳು ದೊಡ್ಡ ಘಟನೆಗಳಿಂದ ಖಂಡಿತವಾಗ್ಲೂ ಮುರಿದು ಬೀಳೋದೇ ಇಲ್ಲ. ಹೇಳದೆ ಉಳಿಸಿಕೊಂಡಂತಹ ಸಣ್ಣ ಸಣ್ಣ ನೋವುಗಳಿರಬಹುದು, ಒಂದಷ್ಟು ಕಿರಿಕಿರಿ ಮನೋಭಾವಗಳಿರಬಹುದು, ಒಂದ್ರ ಮೇಲೊಂದು ಸೇರ್ತಾ ಹೋಗುತ್ತೆ. ಒಂದು ದಿವಸ ಇದು ನನಗೆ ನೋವಾಗಿದೆ ಅಂತ ಹೇಳೋ ಬದಲು ಮೌನವಾಗಿ ಇದ್ಬಿಡ್ತೀವಿ, ನನಗೆ ನಿನ್ನ ಬೆಂಬಲ ಬೇಕು ಅನ್ನೋದ್ರ ಬದಲು ಕೋಪಕ್ಕೆ ಜಾರ್ತೀವಿ. ಕೊನೆಗೆ ಇಬ್ಬರೂ ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಮಾನಸಿಕವಾಗಿ ತುಂಬ ದೂರ ದೂರ ಆಗಿಬಿಡ್ತಾರೆ. ಏನನ್ಸುತ್ತೆ ನಿಮಗೆ? ಮೆಸೇಜ್ ಮಾಡಿ 9480909010 3

ಆಲ್ ರೈಟ್, ಮದುವೆ ಮ್ಯಾರೇಜ್ ಫಿಕ್ಸ್ ಆಯಿತು, ಆದರೆ ಯಾಕೋ ಮನಸ್ಸಿಗೆ ಕಿರಿಕಿರಿ, ಕಂಪ್ಯಾಟಬಿಲಿಟಿ ಇಲ್ಲ. ಮಲ್ಕೊಂಡಾಗ ನನ್ನ ಗಂಡ ಜೋರಾಗಿ ಗುರ್ಕೆ ಹೊಡಿತಾನೆ, ನನ್ನ ಹೆಂಡತಿ ಹೆಂಗೆಂಗೋ ಮಲ್ಕೋತಾಳೆ, ನಂಗೆ ಜಾಗನೇ ಬಿಡಲ್ಲ ಬೆಡ್ ಮೇಲೆ ಅಂತ ಎಲ್ಲ ಸಣ್ಣ ಪುಟ್ಟ ಸಿಲ್ಲಿ ರೀಸನ್ಗಳಿಗೆ ಡಿವೋರ್ಸ್ ಹೋಗುವಂತಹ ಕಾಲ ಬಂದೇ ಬಿಟ್ಟಿದೆ. ಹೀಗೆ ನಾವು ಮಾತಾಡ್ತಾ ಇದ್ವಿ ಯಾವ್ಯಾವೆಲ್ಲ ರೀಸನ್ಗಳಿಗೆ ಈಗಿನ ಕಾಲದಲ್ಲಿ ಡಿವೋರ್ಸ್ ಜಾಸ್ತಿ ಆಗ್ತಾ ಇದೆ, ವಿಚ್ಛೇದನ ಜಾಸ್ತಿ ಆಗ್ತಿದೆ ಅಂದರೆ, ಒನ್ ಆಫ್ ದಿ ರೀಸನ್ಸ್ ಮೇ ಬಿ ಆರ್ಥಿಕ ಸ್ವಾವಲಂಬನೆ ಅಲ್ವಾ. ವಿಶೇಷವಾಗಿ ಮಹಿಳೆಯರು ಶಿಕ್ಷಣ ಪಡೆದು ಉದ್ಯೋಗದಲ್ಲಿದ್ದಾರೆ, ಆರ್ಥಿಕವಾಗಿ ಸ್ವತಂತ್ರವಾಗಿದ್ದಾರೆ, ಹಾಗಾಗಿ ಕೇವಲ ಹಣಕಾಸಿನ ಕಾರಣಕ್ಕಾಗಿ ಒಂದು ಅಸಹನೀಯವಾದ ಸಂಬಂಧದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಕೆಲವು ಸಂದರ್ಭಗಳಲ್ಲಿ ತುಂಬಾ ಕಡಿಮೆ ಆಗೋಗಿದೆ. ಇದು ಕೂಡ ವಿಚ್ಛೇದನಕ್ಕೆ ಒಂದು ಕಾರಣ ಅಂತ. ಇದನ್ನೇ ಬರೀ ಇದೊಂದೇ ಕಾರಣ ಅಂತ ನೋಡೋದಕ್ಕಿಂತ ನಮ್ಮ ಜೀವನದ ಬಗ್ಗೆ ನಾವೇ ನಿರ್ಧಾರ ತಗೊಳ್ತೀವಿ ಅನ್ನೋ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನೋದನ್ನ ನೋಡಿದ್ರೆ ಸೂಕ್ತ ಅನ್ಸುತ್ತೆ. ಮತ್ತೊಂದು ರೀಸನ್ ಪ್ರಾಬಬ್ಲಿ ಸಾಮಾಜಿಕ ಜಾಲತಾಣಗಳ ಪ್ರಭಾವ. ನಾವು ಪ್ರತಿದಿನ ಎಷ್ಟೋ ಪರ್ಫೆಕ್ಟ್ ಕಪಲ್ಸ್ ನೋಡ್ತಾ ಇರ್ತೀವಿ, ಪ್ರವಾಸ ಹೋಗ್ತಾರೆ, ಉಡುಗೊರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಿರ್ತಾರೆ, ಆ್ಯನಿವರ್ಸರಿ ಸರ್ಪ್ರೈಸ್ ಗಿಫ್ಟ್ಗಳಂತೆ ಎಲ್ಲ ತಂದು ಕ್ಯಾಮ್ರಾ ಮುಂದೆ ಕೊಡ್ತಾನೆ ಇರ್ತಾರೆ, ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಆದರೆ ಯಾರೂ ತಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡೆದಿದ್ದ ಜಗಳನ ಫೋಟೋ ಹಾಕೋದಿಲ್ಲ ಅಲ್ವಾ. ಆದರೂ ನಾವು ಮಾತ್ರ ನಮ್ಮ ಜೀವನ, ನಮ್ಮ ನಿಜ ಜೀವನವನ್ನು ಇನ್ನೊಬ್ಬರ ಸಾಮಾಜಿಕ ಜಾಲತಾಣದ ಸುಂದರ ಕ್ಷಣಗಳು ಇರುವಂತಹ ಜೀವನದ ಜೊತೆ ಹೋಲಿಸ್ಕೊಳ್ತಾನೇ ಇರ್ತೀವಿ. ಅಲ್ಲಿಂದನೇ ನಿರಾಶೆ ಶುರುವಾಗೋದು. ಇನ್ನೂ ಒಂದು ರೀಸನ್ ಅಂದರೆ, ಆಗಲೇ ಹೇಳ್ತಿದ್ದ ಹಾಗೆ ತಾಳ್ಮೆ. ಇವತ್ತು ನಮ್ಮ ಜೀವನವೇ ತುಂಬ ವೇಗವಾಗಿ ಓಡ್ತಾ ಇದೆ. ಊಟ ಬೇಕಾದರೆ ಚಕ್ಕಂದ ಮನೆ ಬಾಗಿಲಿಗೆ ಬರುತ್ತೆ, ಸಿನಿಮಾ ನೋಡಬೇಕಂದ್ರೆ ತಕ್ಷಣ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ, ಯಾರಿಗಾದರೂ ಸಂದೇಶ ಕಳಿಸ್ಬೇಕಾ ತಕ್ಷಣ ಉತ್ತರವನ್ನು ನಿರೀಕ್ಷಿಸ್ತೀವಿ. ಹೋಯ್ತಾ, ಅವರು ನೋಡಿದ್ರ ಮೆಸೇಜ್ನ, ಏನು ಯೋಚನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಅಂತ ಕೂಡ ಯೋಚಿಸೋದಿಲ್ಲ. ಬಟ್ ವಿ ನೀಡ್ ಅ ರಿಪ್ಲೈ ಆನ್ ದ ಸ್ಪಾಟ್. ಆದರೆ ಸಂಬಂಧ ಹಾಗಲ್ಲ ಅಲ್ವೇನ್ರಿ. ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ, ನಂಬಿಕೆ ಬೆಳೆಸ್ಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ, ತಪ್ಪು ತಿಳುವಳಿಕೆಯನ್ನು ಸರಿಪಡಿಸೋದಕ್ಕೂ ಸಮಯ ಬೇಕಾಗತ್ತೆ. ಕೆಲವೊಮ್ಮೆ ನಾವು ಸಂಬಂಧಕ್ಕೂ ತಕ್ಷಣದ ಫಲಿತಾಂಶವನ್ನೇ ಬೇಕು ಅಂತ ಕಾದರೆ ಎಷ್ಟು ತಪ್ಪಾಗೋಗುತ್ತೆ ಅಲ್ವಾ. ಎನಿವೆ, ನಿಮ್ಮ ಮೆಸೇಜ್ಗಳತ್ತ ಬರೋದಾದರೆ, ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರಯಿಂದ ನಮಸ್ತೆ ಮೇಡಮ್, ನವಿಲುಗರಿಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀರಾ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿಂದ, ಇವತ್ತಿನ ನವಿಲುಗರಿ ಮುಂದಿನ ನವಿಲುಗರಿ ಮಾತು ಹಾಡು ಮಾಹಿತಿ ಕೂಡ ಇಷ್ಟ ಆಗ್ತಿದೆ ಆಶಾ ಅವರೇ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಇವತ್ತಿನ ವಿಷಯದ ಬಗ್ಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮಲ್ಲೇಶ್ವರಮಿಂದ ಸುಧೀಂದ್ರ ಅವರು ಹೇಳ್ತಿದ್ದಾರೆ, ಏನಿದು ವಿಚ್ಛೇದನ ಖಂಡಿತ ತಪ್ಪಲ್ಲ, ಯಾಕಂದರೆ ಎಲ್ಲಿ ಹೋದ ದೊಡ್ಡ ಮೆಸೇಜು, ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀರಾ, ಇಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಐ ಕ್ಯಾನ್ ರೀಡ್ ಇಟ್ ಸೋ ಗುಡ್ ಆ್ಯಂಡ್ ಫಾಸ್ಟ್ ಆ್ಯಂಡ್ ಕನ್ವೇ ಯೋರ್ ಮೆಸೇಜ್ ಟು ಅವರ್ ಲಿಸ್ನರ್ಸ್ ಅಲ್ವಾ. ಸ್ವಲ್ಪ ಕೇರ್ ತಗೊಳ್ಳಿ. ಆಮೇಲೆ ವಿವಾಹ ಪವಿತ್ರ ಬಂಧನ, ಈ ದಿನಗಳಲ್ಲಿ ಡಿವೋರ್ಸ್ ಆಗ್ತಿರೋ ಕಾರಣ, ಪ್ರಮುಖ ಕಾರಣ ಮೂರು ಅಂತ ಹೇಳಿದ್ರೆ ಯುಗೋಯಿಸಮ್ ಅಂತ ಹೇಳ್ತಿದ್ರ, ವೆರಿ ಗುಡ್. ಇನ್ಕಮ್ ನೋ ಚಾನ್ಸ್ ಗಿವನ್ ಟು ಅಂಡರ್ಸ್ಟ್ಯಾಂಡ್, ಎಸ್. ಈಗಷ್ಟೇ ಮಾತಾಡ್ತಾ ಇದ್ವಿ, ಯಾವುದಕ್ಕೂ ಸಮಯನೇ ಕೊಡೋದಿಲ್ಲ, ಎಲ್ಲ ಇನ್ಸ್ಟೆಂಟಾಗಿ ಆಗ್ಬಿಡ್ಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ದಟ್ ಈಸ್ ನಾಟ್ ಗುಡ್. ಎನಿವೇ, ಈ ಹಾಡು ಕೇಳಿ ಬನ್ನಿ, ಎಂಜಾಯ್ ಸಿ. ದಿಸ್ ಇಸ್ 101.3 FM ರೇನ್ಬೋ, 12:31 ನಾನಿದ್ದೀನಿ ನಿಮ್ಮ ಜೊತೆ, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ.

ತಮಾಷೆಗಾಗಿ ಮಾತುಗಳನ್ನು ಹೇಳ್ಬಿಡ್ತೀವಿ, ಆದರೆ ಅದರ ಅರ್ಥ ಅನರ್ಥ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಏನು ಹೇಳೋದು, ಗೊಂದಲಮಯ ಆಗೋಗುತ್ತೆ ಜೀವನ. ಹಾಗೆಯೇ ವಿಚ್ಛೇದನಕ್ಕೂ ದಾರಿ ಮಾಡಿಕೊಡುತ್ತೆ ನಮ್ಮ ವೈವಾಹಿಕ ಜೀವನ. ಸ್ನೇಹಿತರೆ, ನಾವು ಮಾತಾಡ್ತಾ ಇದ್ವಿ ಯಾಕೆ ವಿಚ್ಛೇದನಗಳು ಆಗೋದಕ್ಕೆ ಮಾನಸಿಕ ಅಥವಾ ಸಾಮಾಜಿಕ ಕಾರಣಗಳು ಏನಿರ್ಬೋದು ಅಂತ. ಆದರೆ ಈ ವಿಷಯದ ಬಗ್ಗೆ, ಕಾನೂನು ಭಾಗದ ಬಗ್ಗೆ, ಈ ವಿಷಯದಲ್ಲಿ ಇರುವಂತಹ ಕಾನೂನಿನ ಭಾಗದ ಬಗ್ಗೆ ನಮ್ಮ ವಕೀಲರಾದಂತಹ ಶ್ರೀಮತಿ ವಾಣಿ ಟಿ ಆರ್ ಅವರ ಜೊತೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕೌಟುಂಬಿಕ ನ್ಯಾಯ ಮತ್ತು ವಿವಾಹ ಸಂಬಂಧಿ ವಿಷಯಗಳಲ್ಲಿ ಇವರು ತುಂಬಾ ದೊಡ್ಡ ಕೆಲಸ ಮಾಡಿದ್ದಾರೆ. 15-16 ವರ್ಷಗಳಿಂದ ತಮ್ಮ ವಕೀಲಿ ವೃತ್ತಿಯನ್ನು ಈ ವಿಷಯದಲ್ಲೇ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತುಂಬ ಕೇಳಿ ಬರ್ತಿರುವಂತಹ ವಿಚ್ಛೇದನದ ಕುರಿತಾಗಿ ಸಾಮಾಜಿಕ ಕಳಕಳಿಯಿಂದ ತುಂಬ ವಿಚಾರಗಳನ್ನು ಒಂದು ಜನರಿಗೆ ತಲುಪಿಸ್ಬೇಕು ಅನ್ನೋದಕ್ಕೋಸ್ಕರ ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ಲು ಸಮಾಜವಾಣಿ ಅಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ.

0: ಈ ಅವರ ಮಾತುಗಳಿಗೆ ಕಿವಿಯಾಗೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಮೇಡಮ್?
1: ಚೆನ್ನಾಗಿದ್ದೀನಿ ಮೇಡಮ್.
0: ಮೇಡಮ್, ನಿಮಗೆ ಗೊತ್ತಿರೋ ಹಾಗೆ ನೀವು ಇದೇ ವಿಷಯದ ಬಗ್ಗೆನೇ ಕೆಲಸ ಮಾಡ್ತಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಅನ್ನೋದು ಹೆಚ್ಚಾಗಿ ಆಗ್ತಾ ಇದೆ ಅಂತ ನನಗಂತೂ ಅನಿಸುತ್ತೆ. ಅಥವಾ ಕಾಣಿಸ್ಕೊಳ್ತಾ ಇದೆಯಾ, ಆಗ್ತಾ ಇದೆಯಾ, ಏನು ಹೇಳ್ತೀರಾ ಮೇಡಮ್?
1: ವಿವಾಹ ವಿಚ್ಛೇದನಗಳು ಈ ಟ್ರೆಂಡ್ ಅಲ್ಲಿ ತುಂಬಾನೇ ಜಾಸ್ತಿ ಆಗ್ತಿದೆ ಮೇಡಮ್. ಅದು ರೀಸನ್ ಏನು ಅಂತಂದ್ರೆ, ಬರ್ತಾ ಬರ್ತಾ ಹುಡುಗ ಮತ್ತು ಹುಡುಗಿರಲ್ಲಿ ಮದ್ವೆ ಇನ್ ಮುಂದೆ ಮಾಡ್ಕೊಳ್ಳೋದೇ ಬೇಡ, ನಾವು ಹೆಂಗ್ ಜೀವನ ಮಾಡ್ಬೇಕು, ಮುಂದಕ್ಕೆ ಲಿವಿಂಗ್ ರಿಲೇಷನ್ಶಿಪ್ ಇದ್ರೆ ಬೆಟರ, ಇಲ್ಲ ಮದ್ವೆ ಮಾಡ್ಕೊಂಡ್ರೆ ಬೆಟರ, ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಬೆಟರ, ಇಲ್ಲ ಅರೇಂಜ್ ಮ್ಯಾರೇಜ್ ಅಂತ ಈ ತರ ಕನ್ಫ್ಯೂಷನ್ ಅಲ್ಲಿ ಇದ್ದು, ಲವ್ ಮ್ಯಾರೇಜ್ ಮಾಡ್ಕೊಂಡು 7 ವರ್ಷ 8 ವರ್ಷ ಆದ್ರೂ ವಿವಾಹ ವಿಚ್ಛೇದನ ಆಗ್ತಾ ಇದೆ, ಅರೇಂಜ್ಮೆಂಟ್ ಮ್ಯಾರೇಜ್ ಮಾಡ್ಕೊಂಡ್ರು ಅದನ್ನು ವಿವಾಹ ವಿಚ್ಛೇದನ ಆಗ್ತಿದೆ, ಮತ್ತೆ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದ್ರು ಅಲ್ಲಿ ಒಡ್ತಾ ಬಡ್ತಾ ಹಾಕೊಂಡು ಅಲ್ಲಿ ತುಂಬಾ ತೊಂದರೆ ಆಗಿ ಅಲ್ಲಿ ಬೇರೆ ಬೇರೆ ಕೇಸುಗಳನ್ನೆಲ್ಲ ಒಬ್ಬರ ಮೇಲೊಬ್ಬರು ಹಾಕೊಂಡು ಒಬ್ಬರ ಮೇಲೊಬ್ಬರು ಕಸರೆ ಚಾಟ ಮಾಡ್ಕೊಂಡು ಅಲ್ಲಿನೂ ತೊಂದರೆ ಆಗ್ತಿದೆ. ಇನ್ನು ಮುಂದೆ ಮುಂದೆ ಹೋಗ್ತಾ ನಮ್ದು ಒಂದು ವಸುದೈವ ಕುಟುಂಬ ಅಂತ ನಮ್ಮ ಸನಾತನ ಧರ್ಮ ಇತ್ತು, ಮುಂದೆ ಫ್ಯಾಮಿಲಿ ಅನ್ನೋದು ನಾವು ಮುಂದೆ ನಾವೊಂದು ಚಿತ್ರಪಟದಲ್ಲಿ ನೋಡಿಸ್ಬೇಕಾಗುತ್ತೆ ಅನ್ನೋ ಒಂದು ಮಟ್ಟಕ್ಕೆ ಬರ್ತಾ ಇದೆ.
0: ನಿಜ, ಇದು ಒಂಥರ ಎಂಥ ಸಿಚುವೇಶನ್ ಅಲ್ಲಿ ಇದೀವಿ ಅಂದ್ರೆ, ಈ ವಿಚ್ಛೇದನ ಒಂದು ಸಂಜೆ ಕಾಫಿ ಜೊತೆ ಸ್ನ್ಯಾಕ್ ಕುಡ್ದಂಗ ಆಗೋಗ್ಬಿಟ್ಟಿದ್ಯಾ, ಸ್ನ್ಯಾಕ್ ಇಟ್ಕೊಂಡು ಕೂತ್ಕೊಳ್ಳೋ ತರ ಅಷ್ಟು ಆರಾಮ ಸಲೀಸ್ ಆಗ್ಬಿಟ್ಟಿದ್ಯಾ ಅಂತ. ಮೇಡಮ್ ಒಂದ್ ವಿಷಯ ಹೇಳಿ, ಈಗ ಪತಿ ಪತ್ನಿ ಇಬ್ರುನುವೆ ಬಂದು ವಿಚ್ಛೇದನಕ್ಕೆ ದೂರು ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಅಂದ್ರೆ ಪಿಟಿಷನ್ ಹಾಕೋತಾರೆ, ಒಬ್ಬರ ಬಗ್ಗೆ ಒಬ್ರು ಸುಳ್ಳು ಆರೋಪ ಮಾಡಿದ್ರೆ ಅಂತ ಮಾಡ್ತಾ ಇದ್ದಾರೆ ಅಂತ ಇನ್ನೊಬ್ರು ಭಾವಿಸಿದ್ರೆ ಅದಕ್ಕೆ ನಮಗೆ ಕಾನೂನಿನ ಪರಿಹಾರ ಏನಾದ್ರೂ ಇದೆಯಾ, ಅಥವಾ ರಕ್ಷಣೆ ಸಿಗುತ್ತಾ? ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಯಾರು ಸುಳ್ಳು ಹೇಳಿಸ್ಕೊಳ್ತಾ ಇದ್ದಾರೋ ಅವರಿಗೆ ಕಾನೂನಿನ ದಲ್ಲಿ ಏನಾದ್ರು ರಕ್ಷಣೆಗಳು ಅವಕಾಶ ಇದೆಯಾ? ಹೇಗೆ, ಹೌ ಡು ಯು ಪ್ರೊಸೀಡ್ ವಿತ್ ದಿಸ್ ಯುನೋ ವಿಚ್ಛೇದನ?
1: ಮೇಡಮ್, ಈಗ ಕಾನೂನು ಇದರಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಏನು ಅವರು ಡಾಕ್ಯುಮೆಂಟ್ಸ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಲ್ವಾ, ನಮಗೆ ಏನು ತೊಂದರೆ ಆಗಿದೆ, ಎಲ್ಲದಕ್ಕೂ ಕೋರ್ಟ್ ಕೂಡ ತುಂಬಾ ಇದಾಗಿ ತಗೊಳ್ಳೋದಿಲ್ಲ, ಪರಿಕಲ್ಪನೆಗೆ ತಗೊಳ್ಳೋದಿಲ್ಲ. ದಯವಿಟ್ಟು ಎಲ್ಲಾರು ಒಂದು ಮಾತು ತಿಳ್ಕೊಳ್ಳಿ, ನಾವು ಕೊಟ್ಟಿರೋ ಅಂತ ಎಲ್ಲಾ ಫೇಕ್ ಡಾಕ್ಯುಮೆಂಟ್ಸ್ ಕೋರ್ಟ್ ಕನ್ಸಿಡರ್ ಮಾಡ್ತಾ ಇದೆ, ನಾವು ಏನ್ ಬೇಕಾದ್ರೂ ನಡೆಯುತ್ತೆ, ನಮ್ಗೆ ಹೆಂಗ್ ಬೇಕಾದ್ರೂ ನಾವು ರೂಢಿಸ್ಕೊಳ್ಬಹುದು ಅನ್ನೋದು ಜನರಲ್ಲಿ ಪರಿಕಲ್ಪನೆ ಇರೋದು ದಯವಿಟ್ಟು ತೆಗೆದಾಕಿ.
0: ಕರೆಕ್ಟ್.
1: ಕೊಟ್ಟಿರೋ ಅಂತ ಡಾಕ್ಯುಮೆಂಟ್ಸ್ ಮೆರಿಟ್ಸ್ ಮೇಲೆ ನೋಡ್ತಾರೆ, ಯಾವಾಗ ಮೆರಿಟ್ಸ್ ಮೇಲೆ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇದು ಸುಳ್ಳು ಡಾಕ್ಯುಮೆಂಟ್ಸ್ ಇಲ್ಲ ಇದು ನಿಜವಾಗ್ಲೂ ನಡೆದಿದೆಯಾ, ಇಲ್ಲಿ ಏನ್ ಆಗಿದೆ ಅನ್ನೋದನ್ನ ಖಂಡಿತ ಎಲ್ಲ ಗಮನ ಇಟ್ಟು ನೋಡಿದಾದ್ಮೇಲೆ ಇದು ಸುಳ್ಳು ಅಂತ ಗೊತ್ತಾದ್ಮೇಲೆ ಕಾನೂನಲ್ಲಿ ಚೀಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಅದ್ರ ಮೇಲೆ ಅವ್ರ ಮೇಲೆ ಕೇಸ್ ದಾವೆ ಹಾಕ್ಬಹುದು. ಅಕಸ್ಮಾತ್ ಬೇರೆ ಏನಾದ್ರೂ ತೊಂದರೆ ಆಗಿ ಸುಳ್ಳು ದಾಖಲಾತಿಗಳನ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಾಳೆ ಕೋರ್ಟ್ ಅವ್ರ ಕೇಸ್ನ ಕೊನೆಯಲ್ಲಿ ಬಂದಾಗ ಡಿಸ್ಮಿಸ್ ಮಾಡಬಹುದು. ಅದಕ್ಕೆ ಏನೇ ಇದ್ರೂ ನಿಮ್ಮಲ್ಲಿ ನೀವು ಪರಿಹಾರ ತಗೊಳ್ಳಿ, ಆಮೇಲೆ ಕೋರ್ಟ್ಗೆ ಬರಬೇಕು ಅಂತಂದ್ರೆ ಇನ್ನೇನು ಆಗೋದೇ ಇಲ್ಲ ಅಂದ ಮಟ್ಟಕ್ಕೆ ಬನ್ನಿ. ಈಗ ಅಂತ ಹೇಳ್ಬಿಟ್ಟು ಡೈವರ್ಸ್ ತಗೋಬೇಕು ಅಂತ ದಾಖಲಾತಿಗಳನ್ನ ಶೇಖರಣೆ ಮಾಡ್ಕೊಳ್ಳಕ್ಕೆ ಹೋಗಬಾರ್ದು.
0: ಏನೋ ಒಂದು ಆಡಿಯೋ ಫೈಲ್ ರೆಕಾರ್ಡ್ ಮಾಡ್ಕೊಳ್ಳೋದು, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು
1: ಈಗ ತುಂಬಾ ಅದು ಟ್ರೆಂಡ್ ಆಗಿದೆ. ಏನಾಗಿದೆ ಅಂದ್ರೆ ಕೆಲವರು ಗಂಡ ಹೆಂಡತಿ ಮಾತಾಡ್ಕೊಳಕ್ಕೂ ಈಗ ತುಂಬಾ ಭಯ ಪಡ್ತಿದ್ದಾರೆ ಮೇಡಮ್. ಏನಕ್ಕೆ ಅಂದ್ರೆ ಎಲ್ಲಿ ಏನಾಗ್ತಿದೆ ರೆಕಾರ್ಡ್ ಮಾಡ್ಕೊಳ್ಳೋದು, ಅವರು ಒಂದ್ ವರ್ಷಕ್ಕೆ ಡೈವರ್ಸ್ ನಾವು ಹಾಕ್ತೀನಿ ಅಂತ ಎಷ್ಟು ನನ್ನ ಹತ್ರ ಆತರದ್ದು ಕೇಸುಗಳು ಬಂದಿದೆ. ನೆಕ್ಸ್ಟ್ ಒಂದ್ ವರ್ಷಕ್ಕೆ ಡೈವರ್ಸ್ ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ನಡೆದಿದ್ದು ಮಾತಾಡಿದ್ದು, ಇವಾಗ ಕೋಪ ದೀಪ ಬಂದಾಗ ಪ್ರತಿಯೊಬ್ಬರಿಗೂ ಮನುಷ್ಯನಂದ ಮೇಲೆ
0: ಸಹಜ
1: ಅಂತ ಟೈಮಲ್ಲಿ ವಿತೌಟ್ ನಾಲೆಜ್ ಅವ್ರದ್ದು ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ಸಿಗ್ನೇಚರ್ ಇಂದ ವಾಟ್ಸ್ಆಪ್ ತಗೊಳ್ಳೋದು, ಇಲ್ಲ ನೀವು ವಾಯ್ಸ್ ಮೆಸೇಜಸ್ ನ ಕ್ರಿಯೇಟ್ ಮಾಡ್ಕೊಂಡು ತಗೊಳ್ಳೋದು ಅವ್ರಿಗೆ ಗೊತ್ತಿಲ್ದಿರಂಗೆ.
0: ಆದ್ರೆ ಇಲ್ಲಿ ನೋಡಿ, ಈಗ ಈ ಮದುವೆ ಮುರಿಯೋ ಅಂತ ಸಂದರ್ಭದಲ್ಲಿ ಈ ತರ ಎಲ್ಲ ನೀವು ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ಒಂದ್ ವರ್ಷ ಮುಂಚೆನೆ ನಾನು ಡಿವೋರ್ಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವಾಟ್ಸ್ಆಪ್ ಮೆಸೇಜ್ಗಳಿರ್ಬಹುದು, ರೆಕಾರ್ಡಿಂಗ್ಸ್, ಇಮೇಲ್ಸ್, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಇವೆಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತಾರಲ್ಲ, ಇದೆಲ್ಲವನ್ನೂ ನಮ್ಮ ಕಾನೂನಿನಡಿಯಲ್ಲಿ ಸಾಕ್ಷಿಯಾಗಿ ಪರಿಗಣಿಸ್ತಾರಾ?
1: ಇಲ್ಲ ಮೇಡಮ್, ಅದು ಯಾವಾಗ ಗೊತ್ತ, ಯಾಕೆಂದ್ರೆ ನಾಳೆ ಅವರು ಹೇಳ್ತಾರಲ್ಲ ಇವರು ಡಾಕ್ಯುಮೆಂಟ್ಸ್ ಯಾವಾಗ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಇದು ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ಅಂತ ಗೊತ್ತಾಗುತ್ತಲ್ವಾ, ಆವಾಗ ಗೊತ್ತಾಗದ ತಕ್ಷಣನೇ ವಿತೌಟ್ ನಾಲೆಡ್ಜ್ ಅವರ ಪ್ರೈವೇಸಿನ ಬಿಟ್ಟಿದಾರಲ್ವಾ, ಅವ್ರಿಗೆ ಗೊತ್ತಿಲ್ದಿರೋ ಹಂಗೆ ಇದನ್ನ ಅವ್ರ ಅವ್ರಿಗೆ ಗೊತ್ತಿಲ್ಲದೆ ರಂಗ

0: ಹೋದ್ರೆ ಎಲ್ಲ ತಪ್ಪಾಗುತ್ತೆ.
1: ಕರೆಕ್ಟ್ ಕರೆಕ್ಟ್.
0: ಅವರ ವೈಯಕ್ತಿಕ ವಿಚಾರದಲ್ಲಿ ನೀವು ಇಂಟರ್ಫಿಯರೆನ್ಸ್ ಆಗ ಅದು ಯಾರದೇ ಇರ್ಲಿ,
1: ಎಕ್ಸಾಕ್ಟ್ಲಿ
0: ಜಡ್ಜ್ಮೆಂಟ್ ಬಂದಿದೆ. ಯಾವ್ದೇ ಒಂದು ನೀವು ವಿತೌಟ್ ಅವ್ರ ನಾಲೆಡ್ಜ್ ಗೆ ಗೊತ್ತಿಲ್ದಿರಾ, ನೀವು ಫೇಕ್ ಡಾಕ್ಯುಮೆಂಟ್ಸ್ ನೀವು ಕ್ರಿಯೇಟ್ ಮಾಡಿ ಕೋರ್ಟ್ಗೆ ತಗೊಂಡ್ ಬಂದು ನಮ್ಗೆ ಈ ತರ ಆಯ್ತು ಗಂಡ ಹೆಂಡತಿ ಅಂತಂದ್ಮೇಲೆ ಎಲ್ಲಾರ್ಗೂ ಜಗಳ ಬಂದೇ ಬರುತ್ತೆ. ನೀವು ಮುಂದಿನ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಂತ ಮಾಡಿದ್ದಾದ್ರೆ ಆವಾಗ ನಿಮ್ಮ ಮುಂದಿನ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಕೋರ್ಟ್ ಅಲ್ಲಿ ಗೊತ್ತಾಗುತ್ತೆ ಇದು ನೀವು ಉದ್ದೇಶಪೂರ್ವಕವಾಗಿ ಈ ತರ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ.
1: ಅಂದ್ರೆ ಬಹುಶಃ ನನ್ಗನ್ಸೋ ಪ್ರಕಾರ ಈ ತರ ಗಂಡ ಹೆಂಡತಿಯ ಮನಸ್ತಾಪಗಳು ವಿಕೋಪಕ್ಕೆ ಹೋಗಿ ದೊಡ್ಡ ಕಾನೂನು ಪ್ರಕರಣಗಳಾಗಿ ಬದಲಾಗೋದಕ್ಕೆ ಮೊದಲು ಒಂದು ಮಾತುಕತೆ, ಒಂದು ಸಣ್ಣ ಮಾತುಕತೆ, ಸಮಾಲೋಚನೆ, ಅಥವಾ ಯಾರೋ ಒಬ್ರು ಹಿರಿಯರು ಮನೆಯವರು ಇರ್ತಾರೆ ಎರಡು ಕಡೆಯಿಂದ ಯಾರಾದರೂ ಆಗಿರ್ಬೋದು, ಒಂದು ಮಧ್ಯಸ್ಥಿಕೆ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ?
0: ಇದು ತುಂಬಾ ಒಳ್ಳೇದು ಮೇಡಮ್. ಇವರು ನಾನು ಒಂದು ಎಲ್ಲರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಒಂದು ವರ್ಷಕ್ಕೆ ಮೊದಲು ಕ್ರಿಯೇಟ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಮೊದಲನೇ ಹೋಗ್ಬಿಟ್ಟು ನೀವು ನಿಮಗೆ ಬೇಕಾದವ್ರನ್ನ ಮಾತಾಡ್ಕೊಂಡು ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಕೊಟ್ರೆ ನಾವು ಡೈವರ್ಸ್ ಗೆ ಆಗುತ್ತಾ ಇಲ್ವಾ ಅನ್ನೋದಕ್ಕಿನ್ನ ಅದರೇ ಪ್ರಕಾರ ನಿಮ್ಮ ಫ್ಯಾಮಿಲಿ ಸರಿ ಮಾಡ್ಕೊಳ್ಬೇಕು ಅಂದ್ರೆ ನಾನು ಯಾರ್ಯಾರನ್ನ ಮಾತಾಡಿದ್ರೆ ಸರಿ ಹೋಗುತ್ತೆ, ಡಾಕ್ಟರ್ ಸಂಬಂಧಪಟ್ಟಿರೋದು ಏನನ್ನ ಇದ್ರೆ ಸರಿ ಹೋಗುತ್ತಾ, ದೊಡ್ಡವ್ರ ಹತ್ರ ವಿಚಾರ ಮಾಡಿದಾಗ ಏನನ್ನ ಈ ವಿಚಾರ ನನ್ನ ಮದುವೆ ಸೇವ್ ಮಾಡ್ಕೊಳ್ಳಕ್ ಆಗುತ್ತಾ, ಇಲ್ಲ ನಾನು ಬೇರೆ ಯಾವ ರೀತಿಯಲ್ಲಿ ಇದನ್ನ ಸೇವ್ ಮಾಡ್ಕೋಬಹುದು, ಪ್ರೀ ಲಿಟಿಗೇಷನ್ಸ್ ಇದೆ ಕೌನ್ಸಿಲಿಂಗ್ ಮಾಡ್ಕೋಬಹುದಾ, ನಾ ಇಲ್ಲ ನಾನೇ ಇಬ್ರು ನಾವಿಬ್ರೇ ಕೂತ್ಕೊಂಡು ಮಾತಾಡ್ಕೋಬಹುದಾ, ಇದನ್ನ ಯಾಕೆ ಪ್ರಯತ್ನ ಮಾಡಲ್ಲ?
1: ಕರೆಕ್ಟ್ ಕರೆಕ್ಟ್. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುತೇಕ ವಿಚ್ಛೇದನಗಳು ನಡೆಯೋದೇ ಇಲ್ಲ ಅಂತ ನನಗಂತೂ ಅನ್ಸುತ್ತೆ. ಮೇಡಮ್, ನೀವು ನಿಮ್ಮ ಚಾನೆಲ್ ಮುಖಾಂತರನು ಕೂಡ ಈ ತರ ಕಿವಿ ಮಾತನ್ನ ಹೇಳ್ತಾನೆ ಇರ್ತೀರಾ, ಕೋರ್ಟಿಗೆ ಬರಬೇಡಿ, ಕಾನೂನಾತ್ಮಕವಾಗಿ ನಿಮ್ಮ ಜೀವನವನ್ನ ನಡೆಸಬೇಡಿ, ತಪ್ಪಾಗತ್ತೆ, ತಪ್ಪು ಮಾಡಬೇಡಿ ಅಂತ ಸಾಕಷ್ಟು ವಿಚಾರಗಳನ್ನ ನೀವು ಹೇಳ್ತಾ ಇದ್ದೀರಾ. ಕೊನೆಯದಾಗಿ ಒಂದು ಮಾತು ಕೇಳಬೇಕಾಗತ್ತೆ ಮೇಡಮ್, ವಿಚ್ಛೇದನದ ಬಗ್ಗೆ ಯೋಚಿಸ್ತಾ ಇರುವಂತಹ ವ್ಯಕ್ತಿಯೊಬ್ರು ಕಾನೂನಿನ ಕ್ರಮ ಆರಂಭಿಸೋದಕ್ಕೆ ಮೊದಲು ಯಾವ ವಿಷಯಗಳನ್ನ ತಿಳ್ಕೊಳ್ಬೇಕಾಗತ್ತೆ?
0: ಮೇನ್ ರೂಟ್ ಕಾಸ್ ಯಾಕೆ ಆಗ್ತಿದೆ, ಏನ್ ಮೂಲ ಕಾರಣ ತಿಳ್ಕೊಳ್ಳಿ. ನಿಮ್ಮಲ್ಲಿ ಡೈವರ್ಸ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಮೂಲ ಕಾರಣ ಯಾಕೆ ಆಗ್ತಿದೆ, ಇಬ್ಬರಲ್ಲಿ ಹೊಂದಾಣಿಕೆ ಆಗ್ತಿಲ್ವಾ, ಇಲ್ಲ ನಿಮ್ಮಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್, ಎಮೋಷನಲ್ ಏನನ್ನ ಪ್ರಾಬ್ಲಮ್ ಆಗ್ತಿದ್ಯಾ, ಇಲ್ಲ ನಿಮ್ಗೆ ಏನನ್ನ ಒಂದು ಇಬ್ರು ಕಂಪ್ಯಾಟಿಬಿಲಿಟಿ ಅಂದ್ರೆ ಹೊಂದಾಣಿಕೆ
1: ಏನನ್ನ,
0: ಇಲ್ಲ ನಿಮ್ಮಲ್ಲಿ ಏನನ್ನ ಕೆಲಸದ ಒತ್ತಡ ಏನನ್ನ ಜಾಸ್ತಿ ಆಗಿದ್ಯಾ, ಇಲ್ಲ ನೀವು ವರ್ಕ್ ಮಾಡೋ ಪ್ರೆಷರ್ ಏನನ್ನ ತಗೊಂಡು ಸ್ಟ್ರೆಸ್ ಆಗ್ತಿದ್ಯಾ, ಇಲ್ಲ ನಿಮ್ಮ ಹೆಂಡತಿಗೆ ಇಲ್ಲ ನಿಮ್ಮ ಗಂಡನಿಗೆ ನೀವು ಟೈಮ್ ಕೊಡಕ್ ಆಗ್ತಿಲ್ವಾ.
1: ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮನ್ನ ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ಅಲ್ವಾ?
0: ಇಲ್ಲ ಯಾವ ಆಂಗಲ್ ಅಲ್ಲಿ ಇವಾಗ ನಾವು ಇವಾಗ 3 ತಿಂಗಳು 4 ತಿಂಗಳು ಇಲ್ಲ 1 ವರ್ಷ 10 ವರ್ಷ 15 ವರ್ಷ ಗಂಡ ಹೆಂಡತಿ ಅಂತ ಒಂದು ಬಾಂಡೇಜ್ ಬೆಳ್ಕೋಬೇಕು.
1: ನಿಜ,
0: ನೀವು ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಎಲ್ಲೇ ಹೋದ್ರು ನಾವು 100,000 ಸಂಪಾದನೆ ಮಾಡ್ಲಿ 1,00,000 ಸಂಪಾದನೆ ಮಾಡ್ಲಿ ಅದು ನಮ್ಗಲ್ಲ, ನಾವು ಫಸ್ಟ್ ಗಂಡ ಹೆಂಡತಿ ಆಗಿ ನಾವು ಒಬ್ಬರನ್ನೊಬ್ಬರನ್ನ ಅರ್ಥ, ಮ್ಯೂಚುವಲ್ ರೆಸ್ಪೆಕ್ಟ್.
1: ಎಕ್ಸಾಕ್ಟ್ಲಿ ಮೇಡಮ್. ಏನೋ ಒಂದು 50,00,000 ನನಗೆ ತಿಂಗಳಿಗೆ ಸಂಬಳ ಬರುತ್ತೆ ಅಂದಾಕ್ಷಣಕ್ಕೆ ಎಷ್ಟು ವರ್ಷ ನಾನು ಅದ್ರಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ? ಅಟ್ ದ ಎಂಡ್ ಆಫ್ ದಿ ಡೇ ನನಗೆ ಒಂದು ಮಿಡಿಯೋ ಅಂತಹ ಮನಸ್ಸು ಬೇಕು, ಹೃದಯ ಇರುವಂತಹ ಕಿವಿಗಳು ಬೇಕು. ಆಕ್ಚುಲಿ ನನ್ನ ಕಷ್ಟ ಸುಖವನ್ನ ಜೊತೆಯಾಗಿ ಹಂಚ್ಕೊಳ್ಳೋದಕ್ಕೆ ಒಬ್ಬ ಸಂಗಾತಿ ಬೇಕಾಗತ್ತೆ, ಅದು ಹೆಣ್ಣಾರು ಆಗಿರ್ಬೋದು ಗಂಡಾರು ಆಗಿರ್ಬೋದು. ಈಗಿನ ಕಾಲದಲ್ಲಿ ಅದು ಅದ ಭೇದನೇ ಇಲ್ಲ, ಇಬ್ರು ಯೋಚನೆ ಮಾಡ್ಬೇಕಾಗತ್ತೆ ಬಹುಶಃ. ಅದಕ್ಕೆ ಬಹುಶಃ ನಾನು ಅನ್ಕೊಳ್ಳೋದು ಈಗಿನ ಯಂಗರ್ ಜನರೇಷನ್ ಮದುವೆನೇ ಬೇಡ, ಈ ಕಟ್ಟಿಪಿಟ್ಟಿ ಎಲ್ಲ ಯಾಕೆ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದಾರಾ ಅಂತ. ಬಟ್ ಥ್ಯಾಂಕ್ ಯು ಮೇಡಮ್, ಇದ್ದಷ್ಟು ಕಡಿಮೆ ಕ್ಷಣಗಳಲ್ಲಿ ನಿಜವಾಗ್ಲೂ ಒಂದು ಮಹತ್ತರವಾದ ವಿಷಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮಸ್ಕಾರ.
0: ನಮಸ್ತೆ.
1: ಥ್ಯಾಂಕ್ ಯು.

ಇಷ್ಟೆಲ್ಲ ಹಸಿರಾಗಿರಲಿ ಜೀವನ ಅನ್ನೋ ಬಯಕೆಯಿಂದ ಹಿರಿಯರು ಮಕ್ಕಳಿಗೆ ಆಶೀರ್ವಾದ ಮಾಡಿ ಮದುವೆ ಮಾಡ್ತಾರೆ. ನೋಡಿ, ಕೆಲವೊಮ್ಮೆ ಒಂದು ಹಾಡು ಹೇಳೋದನ್ನು ನಾವು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವೇ ಆಗಲ್ಲ, ಆದರೆ ಸಂಬಂಧಗಳ ವಿಷಯ ಬಂದಾಗ ಮಾತುಕತೆ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಮದುವೆ ಎರಡು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು, ಆದರೆ ಅದು ಮುರಿದಾಗ ಅದರ ಪರಿಣಾಮ ಮಾತ್ರ ಕುಟುಂಬದ ಹಲವರ ಮೇಲೆ ಬೀಳುತ್ತೆ. ಇದೀಗ ಓಕೆ, ನಿಮ್ಮ ಸಂದೇಶಗಳತ್ತ ನೋಡೋದೆ ಆದರೆ, ಗುಡ್ ಆಫ್ಟರ್ನೂನ್ ಮೇಡಮ್, ಅವರಿಗೆ ಊರು ಹೆಸರು ಬೇಡ, ಉತ್ಸಾಹ ತುಂಬಿದ ಹೆಂಡತಿ, ಅದಕ್ಕೆ ಏನು ತದ್ವಿರುದ್ಧ ಗಂಡ ಏನೇ ಹೇಳಿದ್ರು ನೋ, ಇದೊಂದೇ ಆನ್ಸರ್. ಆಮೇಲೆ ಅವನ ತಲೆಯಲ್ಲಿ ಒಂದೇ ವಿಚಾರ ಏನಂದರೆ, ಡ್ರಿಂಕ್ ಓನ್ಲಿ, ಹೆಂಡತಿ ಮಕ್ಕಳು ಏನು ಬೇಡ. ಓಕೆ, ಈ ಥರ ಪರಿಸ್ಥಿತಿಲಿ ಏನು ಮಾಡೋಕ್ಕಾಗತ್ತೆ ಅಂತ ಮೆಸೇಜ್ ಹಾಕಿದ್ದೀರಾ, ನಂಬರ್ ಎಂಡಿಂಗ್ ವಿತ್ 7957. ಅದಕ್ಕೆ ಹೇಳಿದ್ದು, ಕೂತು ಮಾತಾಡಬೇಕು, ಸ್ವಲ್ಪ ಸಮಯ ಕೊಡಬೇಕು, ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಇಟ್ಸ್ ಓನ್ಲಿ ಬಿಕಾಸ್ ಬೋತ್ ವಾಂಟ್ ಸೋಷಿಯಲ್ ಸೆಕ್ಯೂರಿಟಿ, ದಟ್ ಈಸ್ ಮನಿ, ಆ್ಯಂಡ್ ಆಲ್ಸೋ ಟು ಸೇ ದ್ಯಾಟ್ ದೇ ಆರ್ ಮ್ಯಾರೀಡ್. ಓ, ಮದುವೆ ಆಗಿದೆ ಅನ್ನುವಂತಹ ಒಂದು ಸ್ಟೇಟಸ್ ಬೇಕು, ದುಡ್ಡು ಬೇಕು ಅನ್ನೋದಕ್ಕೋಸ್ಕರನೇ ಮದುವೆ ಆಗ್ತಾರೆ. ಹಾಗಾಗಿ ಈಗಿನ ಕಾಲದಲ್ಲಿ ವಿಚ್ಛೇದನಗಳು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೀತಾ ಅವರು. ಆಮೇಲೆ ಶಾಂತಾಚಾರ್ ಬಡಿಗೇರ ಅವರು ಒಂದು ದೊಡ್ಡ ಮೆಸೇಜ್ ಕಳಿಸಿದ್ದೀರಾ, ಅಚ್ಚುಕಟ್ಟಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಸಿಕೊಡ್ತಿರೋ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ, ನಂಬಿಕೆ, ಸಹನೆ, ಸಂವಹನ ಮತ್ತು ಒಬ್ಬರಿಗೊಬ್ಬರು ಸಮಯ ನೀಡುವುದು ಎಷ್ಟು ಮುಖ್ಯ ಅನ್ನೋದನ್ನು ಈ ಕಾರ್ಯಕ್ರಮ ಮನದಟ್ಟುಗೊಳಿಸ್ತು ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ. ಆಮೇಲೆ ಜಯ ಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರು ಇಂದ ಮೆಸೇಜ್ ಹಾಕಿ ಹೇಳ್ತಾ ಇದ್ದಾರೆ, ಓಕೆ, ಗಂಡ ಹೆಂಡತಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇರೋದೇ ಮುಖ್ಯ ಕಾರಣ ಅಂತ ಹೇಳ್ತೀನಿ ಅಂತ. ಹೌದು, ಆ ಹೊಂದಾಣಿಕೆ ಅನ್ನೋದು ಏನು, ನಾನು ಹೇಳಿದ್ದೇ ಆಗಬೇಕು ಅಥವಾ ನೀನು ಹೇಳಿದ್ದೇ ತಪ್ಪು ಅನ್ನೋ ಭಾವನೆ ಬಂದುಬಿಟ್ರೆ ಕಷ್ಟ ಅಲ್ವಾ. ಆ ಹೊಂದಾಣಿಕೆಗೆ ಮಾತುಕತೆ ಆಗಬೇಕು, ಸ್ವಲ್ಪ ಸಮಯ ಕೊಡಬೇಕು, ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇಬ್ಬರಲ್ಲೂ ಇರಬೇಕು. ಓಕೆ, ಜವಾಬ್ದಾರಿಯ ಬಗ್ಗೆ ಗಂಭೀರತೆ ಕಡಿಮೆ ಆಗಿದ್ದು, ಮೊಬೈಲ್ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ವ್ಯರ್ಥ ಮಾಡೋ ಪ್ರವೃತ್ತಿ ಹೆಚ್ಚಾಗಿದೆ, ಹೀಗಾಗಿನೇ ಬಿರುಕುಗಳು ಮೂಡುತ್ತೆ ಸಂಸಾರದಲ್ಲಿ, ಮತ್ತೆ ವಿಚ್ಛೇದನಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಮೆಸೇಜ್ ಮಾಡಿ, ಅದಾದ ನಂತರ ಗುಡ್ ಮಾರ್ನಿಂಗ್ ಕಬಾಡಿ ವಿನುತಾ ರವಿ ಅವರು ಮೆಸೇಜ್ ಹಾಕಿ ಹೇಳ್ತಾ ಇದ್ದಾರೆ, ನೈಸ್ ಸಾಂಗ್ಸ್ ಅಂತ.

ಥ್ಯಾಂಕ್ ಯು ಸೋ ಮಚ್. ಪ್ರಭಾಕರ್ ವಾಸ್ತೆ ವಿದ್ಯಾನಗರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಹೇಗಿರುತ್ತೆ ಹಾಗೆ ತಿಳಿದುಕೊಂಡು ಇದ್ರೆ ಯಾವುದೇ ತಕರಾರು ಬರೋದಿಲ್ಲ. ಹಾ, ವಾಟ್ ಆರ್ ಯು ಸೀಯಿಂಗ್? ಹೆಣ್ಮಕ್ಳು ಮಾತ್ರ ಅರ್ಥ ಮಾಡ್ಕೋಬೇಕಾ? ನೋ ವೇ. ಗಂಡು ಮಕ್ಕಳೂ ಅರ್ಥ ಮಾಡ್ಕೋಬೇಕು, ಹೆಣ್ಣು ಮಕ್ಕಳೂ ಅರ್ಥ ಮಾಡ್ಕೋಬೇಕು. ಆದರೆ ನಾನು ಒಂದು ಅರ್ಧ ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಹೆಣ್ಣು ಮಗು ಒಂದು ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಬಂದರೆ ಆ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಕೊಟ್ಟುಬಿಡಿ. ಆವಾಗ ಅಂದರೆ ಕೂಡು ಕುಟುಂಬದಲ್ಲಿ ಇರೋರಾದರೆ ಎಲ್ಲರೂ ಅರ್ಥ ಮಾಡಿಕೊಂಡು ಒಂಚೂರು ಶಿ ವಿಲ್ ಟೇಕ್ ಸಮ್ ಟೈಮ್. ಆಮೇಲೆ ಗಂಡ ಹೆಂಡತಿ ಅರ್ಥ ಮಾಡಿಕೊಂಡು ಸಂಸಾರ ಸಮೇತರಾಗಿ ಎಲ್ಲ ಅತ್ತೆ ಮಾವ ಅಕ್ಕ ತಂಗೀರು ಯಾರ್ಯಾರು ಇರ್ತಾರೋ, ಗಂಡನ ಅಕ್ಕ ತಂಗೀರು ಅತ್ತಿಗೆ ನಾದಿನಿರು ಭಾವ ಮೈದ ಏನೇನೋ ದೊಡ್ಡ ದೊಡ್ಡ ಸಂಬಂಧಗಳಿರುತ್ತಲ್ಲ, ಅವರೆಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗತಾನೆ. ಅಪ್ಪ ಅಮ್ಮನ ಮಡಿಲಿಂದ ಜಾರಿ 18, 19, 20, 21 ವರ್ಷಕ್ಕೆ ನಿಮ್ಮ ಮನೆಗೆ ಬಂದಾಗ ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ ಅಂತ ನನಗಂತೂ ಅನಿಸುತ್ತೆ. ಒಂದು ಒಳ್ಳೆ ಹಾಡು ಕೇಳಿಸ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡಿ. ಇದು 101.3 ನವಿಲುಗರಿ ಕಾರ್ಯಕ್ರಮ. ನಿಮ್ಮ ಮನಸ್ಸಿನ ಮಾತಿಗೆ ದನಿ ಆಗ್ತಿರೋದು ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ.

ಎಸ್, ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಇದ್ರೆ ನಾವಿಬ್ರು ನಿಜವಾಗ್ಲೂ ಸಂತೋಷವಾಗಿದ್ದೀವ. ಇಲ್ಲದೇ ಇದ್ರೆ ಸಂತೋಷವನ್ನ ಮರಳಿ ಪಡ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂತ ಕೂತು ಒಂಚೂರು ಮಾತುಕತೆ ನಡೆಸಿಬಿಟ್ರೆ ನಮಗೆ ಬೇಕಾದ ಉತ್ತರ ಖಂಡಿತವಾಗ್ಲೂ ಸಿಗತ್ತೆ. ಇವತ್ತಿನ ವಿಷಯ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಿಮ್ಮ ಸಂದೇಶಗಳು ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗುವ ಅಲ್ಲಿವರೆಗೂ ಏನ್ ಹೇಳಿ, ಬಿ ಗುಡ್ ಡು ಗುಡ್. ನಮಸ್ಕಾರ. ಇಷ್ಟೊತ್ತು ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗಿದ್ದು ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 1:01. ನೀವೆಲ್ಲರೂ ಚೂನ್ ಮಾಡಿದ್ರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಶುಭ ಮಧ್ಯಾಹ್ನ ಎಲ್ರಿಗೂ. ಮಧ್ಯಾಹ್ನದ ಸಮಯದಲ್ಲಿ ಊಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಾವ ಒಂದು ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ ಇವತ್ತು ವಿಶೇಷವಾಗಿ ಅಂತಂದರೆ, ಈಗ ಇನ್ನೇನು ಎಲ್ಲ ಕಡೆ ಆರೆಂಜು ಮೂಸಂಬಿಯ ಸೀಸನ್ ಅಂತೂ ಶುರುವಾಗ್ತಾ ಇದೆ ಅಲ್ವಾ. ಸೊ ಇವತ್ತು ನಾನು ಡಿಫ್ರೆಂಟ್ ಆಗಿರುವಂತಹ ಒಂದು ಆರೆಂಜ್ ಚಟ್ನಿಯನ್ನು ಹೇಳ್ತಾ ಇದ್ದೀನಿ. ಆರೆಂಜ್ ಚಟ್ನಿ ಅಂತಂದರೆ ಆರೆಂಜ್ ಒಳಗಡೆದ್ರಿಂದ ಮಾಡೋದು ಒಂಥರ, ಇನ್ನೊಂಥರ ಬಂದುಬಿಟ್ಟು ಆರೆಂಜ್ ಸಿಪ್ಪೆ ಇರುತ್ತೆ ಗೊತ್ತಾ, ಅದರಲ್ಲಿ ಮಾಡುವಂತಹ ಇನ್ನೊಂದು ಚಟ್ನಿ ಇದು. ಸೊ ಈ ಆರೆಂಜ್ ಅಂತಂದರೆ ಈ ಮ್ಯಾಂಡ್ರಿನ್ ಆರೆಂಜ್ ಬರುತ್ತಲ್ಲ, ಆ ಥರ ಆರೆಂಜ್ ಅಲ್ಲ, ನಮ್ಮಲ್ಲೇ ಸಿಗುತ್ತೆ ನೋಡಿ ನಾಟಿ ಆರೆಂಜ್ ಸಿಪ್ಪೆ, ಅದರಲ್ಲಿ ಮಾಡುವಂತಹ ಚಟ್ನಿ ರೆಸಿಪಿ. ಸೊ ವೆರಿ ವೆರಿ ವೆರಿ ವೆರಿ ಸಿಂಪಲ್ ಆರೆಂಜ್ ಚಟ್ನಿ ಮಾಡಬೇಕು ಅಂತಂದರೆ ಫಸ್ಟು ಒಳಗಡೆ ಇರೋ ಪಲ್ಪಲ್ಲಿ ಹೇಳಿಬಿಡ್ತೀನಿ ಆಯಿತಾ. ಸೊ ನೀವು ಬೇಗ ಬೇಗ ಪೇಪರ್ ಪೆನ್ನ ತೊಗೊಂಡು ಪಟಾಫಟ್ ಅಂತ ಬರ್ಕೊಂಬಿಡಿ. ಆರೆಂಜನ್ನು ತೊಗೊಂಡು ಚೆನ್ನಾಗಿ ಬಿಡಿಸ್ಕೊಂಡು ಆ ವೈಟ್ ಕಲರ್ದು ಒಳಗಡೆ ಇರುವ ಪಲ್ಪಲ್ಲಿ ವೈಟ್ ಕಲರ್ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ತೆಗೆದುಬಿಟ್ಟು ಬರೀ ಒಳಗಡೆ ಇರೋ ಹೆಸಳುಗಳನ್ನು ಮಾತ್ರ ತೊಗೊಂಡು ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ತೆಗೆದಿಟ್ಕೊಳ್ಳಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಇದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಆಮೇಲೆ ಒಂದು ಕಪ್ ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗೆ ಒಂದು ಸ್ವಲ್ಪ ಕಾಯಿ ತುರಿ, ಜೊತೆಗೆ ಒಗ್ಗರಣೆ ಕೊಡೋದಕ್ಕೆ ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಇಂಗು ಮತ್ತು ಸ್ವಲ್ಪ ಅರಿಶಿನ, ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ, ಹಾಗೆ ನೀವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀರಾ ಅಲ್ವಾ ಆರೆಂಜ್ ಹೆಸಳನ್ನು, ಅದು ಜೊತೆಗೊಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಉರುಗಡ್ಲೆ ಇದನ್ನು ಹಾಕಿ ರುಬ್ಕೊಳ್ಳಿ. ಜೊತೆಗೆ ಒಳ್ಳೆ ಸಖತ್ತಾಗಿರುವಂತಹ ಒಂದು ತಡ್ಕಾನ ಕೊಡಿ. ಸಖತ್ತಾಗಿರುತ್ತೆ, ನಿಜವಾಗ್ಲೂ ಟ್ರೈ ಮಾಡಲೇಬೇಕು. ಇದು ಕಹಿ ಇರಲ್ಲ, ಸ್ವೀಟಾಗಿರುತ್ತೆ, ಆ್ಯಂಡ್ ಒಂಥರ ಟ್ಯಾಂಗಿಯಾಗಿ ಒಂಥರ ಸ್ವೀಟಾಗಿ, ಕಾಯಿ ಒಂಥರ ಸ್ವೀಟ್ ಫ್ಲೇವರ್ನ ಕೊಡುತ್ತೆ, ಆರೆಂಜ್ ಒಂದು ಸ್ವಲ್ಪ ಹುಳಿ ಫ್ಲೇವರ್ನ ಕೊಡುತ್ತೆ, ಜೊತೆಗೆ ಒಂದು ಸ್ವಲ್ಪ ಟಿಂಚ್ ಸ್ವೀಟ್ ಕೊಡುತ್ತೆ. ಬೆಲ್ಲ ಮತ್ತು ಹುಣಸೆಹಣ್ಣು ಕೂಡ ನೀವು ರುಬ್ಕೊಳ್ಳೋದಕ್ಕೆ ಹಾಕೋಬೋದು. ಹಾಕಿ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುವಂತಹ ಆರೆಂಜ್ ಚಟ್ನಿ ರೆಡಿಯಾಗುತ್ತೆ. ಇದನ್ನು ನೀವು ದೋಸೆ ಜೊತೆ ತಿನ್ಬೋದು, ಹಾಗೆ ಚಪಾತಿ, ಇಡ್ಲಿ ಏನ್ರ ಜೊತೆ ಬೇಕಾದರೂ ತಿನ್ಬೋದು. ಹಾಗೆ ಸುಮ್ಮನೆ ಒಂದು ಸ್ಪೂನಲ್ಲಿ ತೊಗೊಂಡು ತೊಗೊಂಡು ತೊಗೊಂಡು ಕೂಡ ತಿಂತಾ ಇರ್ಬೋದು. ಎರಡನೇ ರೆಸಿಪಿ ಬಂದ್ಬಿಟ್ಟು ಸಿಮಿಲರ್ ಆಗೇ ಇರುತ್ತೆ, ಬಟ್ ಇದು ಆರೆಂಜ್ ಒಳಗಡೆ ಇರುವಂತಹ ಆರೆಂಜ್ ಅಲ್ಲ, ಸಿಪ್ಪೆಯಲ್ಲಿ ಮಾಡೋದು. ಸೊ ಆರೆಂಜ್ ಸಿಪ್ಪೆನ ನೀವೇನು ಮಾಡಬೇಕು ಅಂತಂದರೆ, ಆರೆಂಜ್ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಬಾಣಲಿ ಹುರ್ಕೊಳ್ಳಿ, ಅಥವಾ ಒಂದಿನ ಇಟ್ಕೊಂಡ್ರೆ ಡ್ರೈ ಆಗುತ್ತಲ್ಲ, ಡ್ರೈ ಆದಮೇಲೆ ನೀವು ಅದನ್ನು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕಾದ್ರೇ ತೆಂಗಿನ ಆವಾಗಲೇ ನೀವು ತೊಗೊಳ್ತೀರಾ, ಆವಾಗಲೇ ನೀವು ಅದನ್ನು ತಿಂತೀರಾ ಅಂತಂದರೆ ಆ ಪುಡಿ ಮಾಡ್ಕೊಳ್ಳೋಕೆ ಹಾಕ್ತಿರಲ್ಲ, ಆವಾಗಲೇ ಒಂದು ಕಪ್ಪು ಕಾಯಿ, ಒಂದು ಸ್ವಲ್ಪ ಉರುಗಡ್ಲೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳಿ. ರುಬ್ಕೊಂಡಾದ್ಮೇಲೆ ಆ್ಯಸ್ ಯೂಶ್ವಲ್ ಒಂದು ಒಳ್ಳೆ ಒಗ್ಗರಣೆನ ಕೊಡಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದು ಚೂರು ಉದ್ದಿನ ಬೇಳೆ, ಹಾಗೆ ಇಂಗು, ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ನೀವು ಇದನ್ನು ತಿನ್ಬೋದು. ನೀವು ಅಕಸ್ಮಾತ್ ಸ್ಟೋರ್ ಮಾಡ್ತೀರಾ ಅಂತಂದರೂ ಕೂಡ ನೀವು ಒಣ ಕೊಬ್ಬರಿಯನ್ನು ಬಳಸ್ಬೋದು. ಇನ್ಸ್ಟೆಡ್ ಆಫ್ ಹಸಿಕಾಯಿ ಬದಲಿಗೆ ಒಣ ಕೊಬ್ಬರಿಯನ್ನು ಬಳಸಿ ನೀವು ಇದನ್ನು ತುಂಬ ದಿನಗಳು ಇಟ್ಕೊಂಡು ಕೂಡ ಫ್ರಿಜ್ನಲ್ಲಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕಹಿ ಅನಿಸಿದ್ರೂ ಕೂಡ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗುವಂತಹ ಒಂದು ಆರೆಂಜ್ ಸಿಪ್ಪೆ ಚಟ್ನಿ. ಇದೇ ಥರ ಪೈನಾಪಲ್ನಲ್ಲೂ ಕೂಡ ಮಾಡ್ಬೋದು. ಪೈನಾಪಲ್ ಚಟ್ನಿ ಆ್ಯಕ್ಚುಲಿ ನಾನು ತುಂಬ ಹೋಟೆಲ್ಸಲ್ಲೂ ಕೂಡ ಈ ನಡುವೆ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ ಡಿಫ್ರೆಂಟ್ ಆಗಿರುತ್ತೆ. ಪೈನಾಪಲ್ನ ಸ್ವಲ್ಪ ನೀರಲ್ಲಿ ಕುದಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣು ಜೊತೆಗೆ ಒಂದು ಸ್ವಲ್ಪ ಪೈನಾಪಲ್ ಪೀಸಸ್ಸು ಇದನ್ನೆಲ್ಲ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಕಾಯಿ ಜೊತೆ ಹಾಕ್ಕೊಂಡು ರುಬ್ಬಿ ಒಗ್ಗರಣೆ ಕೊಟ್ಟರೆ ಪೈನಾಪಲ್ ಚಟ್ನಿ ಕೂಡ ರೆಡಿಯಾಗುತ್ತೆ. ಸೊ ಆರೆಂಜಲ್ಲಿ ಒಂಥರ ಚಟ್ನಿ, ಆರೆಂಜ್ ಸಿಪ್ಪೆಯಲ್ಲಿ ಒಂಥರ ಚಟ್ನಿ, ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಪೈನಾಪಲ್ ಚಟ್ನಿ ನೀವೆಲ್ಲಾದರೂ ದೂರ ಟ್ರಾವೆಲ್ ಮಾಡ್ತಿದ್ದೀರಾ, ಏನಾದರೂ ತೊಗೊಂಡು ಹೋಗಬೇಕು ಅಂತಂದರೆ ಇದನ್ನು ಸಖತ್ತಾಗಿ ನೀವು ತಿನ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ರೆಸಿಪಿ ನನಗೆ ತಿಳಿಸ್ಕೊಡಿ. ಆರೆಂಜ್ ಸಿಪ್ಪೆ ಅದಂತೂ ಮರಿಲೇಬೇಡಿ ಆಯಿತಾ, ಸಖತ್ತಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ವರ್ಷನ್ ಕೂಡ ಹೌದು. ಸೊ ಬೇಗ ಬೇಗ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಆಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ವಾರ್ತೆಗಳ ವಿವರ. ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಆರಂಭಗೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಇದೇ ಮೊದಲ ಬಾರಿಗೆ ಈ ಜಾಗತಿಕ ಸಮಾವೇಶ ನಡೆಯುತ್ತಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಮಾವೇಶವನ್ನು ಜಂಟಿಯಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ವರ್ತುಲ ಆರ್ಥಿಕತೆಯ ತತ್ವಗಳನ್ನು ಸುಸ್ಥಿರ ಅಭಿವೃದ್ಧಿಯ ಭಾಗವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧವಾಗಿದೆ. ವಿಸ್ತರಿತ ಉತ್ಪಾದಕರ ಹೊಣೆಗಾರಿಕೆ ನಿಯಮಗಳು ಮತ್ತು ಮಿಷನ್ ಲೈಫ್ ಸೇರಿದಂತೆ ಹಲವು ಉಪಕ್ರಮಗಳು ಭಾರತದ ವರ್ತುಲ ಆರ್ಥಿಕತೆಯತ್ತ ಸಾಗುವಿಕೆಯಲ್ಲಿ ಪ್ರಮುಖ ಹೆಜ್ಜೆಗಳಾಗಿವೆ ಎಂದು ಅವರು ಹೇಳಿದ್ದಾರೆ. 2 ದಿನಗಳ ವೇದಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ, ಹಸಿರು ಇಂಧನ, ಸುಸ್ಥಿರ ಹಣಕಾಸು, ಆಡಳಿತ ಮತ್ತು ನವೋದ್ಯಮ ಕ್ಷೇತ್ರಗಳ ಕುರಿತು 4 ಪೂರ್ಣ ಅವಧಿಯ ಅಧಿವೇಶನಗಳು ಹಾಗೂ 16 ವಿಷಯಾಧಾರಿತ ಅಧಿವೇಶನಗಳು ನಡೆಯಲಿವೆ. 125ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸುವ ಅಂತಾರಾಷ್ಟೀಯ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನ ಆಚರಿಸಲಾಗುತ್ತಿದೆ. ದೇಶದ ಅಭಿವೃದ್ಧಿಯಲ್ಲಿ ಎಂಜಿನಿಯರ್ಗಳ ಕೊಡುಗೆಯನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯ

0: ಜಂಟಿ ಸಹಭಾಗಿತ್ವವು ಭಾರತವನ್ನು ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಬಲ್ಲದು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಿಮರ್ಶ್ 2026 ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಹಾಗೂ ಕೃತಕ ಬುದ್ಧಿಮತ್ತೆಯವರೆಗೆ ಡಿಆರ್ಡಿಒ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದರು. ರಕ್ಷಣಾ ವಲಯದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಲು ಕೇವಲ ಸರ್ಕಾರ ಅಥವಾ ಡಿಆರ್ಡಿಒ ಪ್ರಯತ್ನಗಳಷ್ಟೇ ಸಾಲದು, ಖಾಸಗಿ ಉದ್ಯಮ ರಂಗದ ಸಹಯೋಗ ಅತ್ಯಗತ್ಯ ಎಂದು ಸಚಿವರು ಒತ್ತಿ ಹೇಳಿದರು. ಮೇಕ್ ಇನ್ ಇಂಡಿಯಾ, ಐಡೆಕ್ಸ್ ಯೋಜನೆಗಳು ಹಾಗೂ ರಕ್ಷಣಾ ಆಯವ್ಯಯದ ಶೇಕಡ 25% ಖಾಸಗಿ ವಲಯಕ್ಕೆ ಮೀಸಲಿಟ್ಟಿರುವುದು ಭಾರತವನ್ನು ಆಮದು ಮುಕ್ತಗೊಳಿಸಿ ಸ್ವಾವಲಂಬಿಯನ್ನಾಗಿ ಮಾಡಲು ಕೈಗೊಂಡ ನಿರ್ಣಾಯಕ ಕ್ರಮವಾಗಿದೆ ಎಂದು ಅವರು ವಿವರಿಸಿದರು. ಪ್ರಜಾಪ್ರಭುತ್ವ ಭಾರತಕ್ಕೆ ಹೊಸದಲ್ಲ, ದೇಶದ ಪ್ರಾಚೀನ ನಾಗರಿಕತೆಯಲ್ಲಿ ಅದರ ಆಳವಾದ ಬೇರುಗಳಿವೆ ಎಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ಸಭಾ ಮತ್ತು ಸಮಿತಿ ಸೇರಿದಂತೆ ಪ್ರಾಚೀನ ಸಭೆಗಳು ಚರ್ಚೆ, ಸಮಾಲೋಚನೆ ಹಾಗೂ ಸಾಮೂಹಿಕ ನಿರ್ಧಾರಕ್ಕೆ ಮಹತ್ವ ನೀಡಿದ್ದವು ಎಂದು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ಕೇವಲ ಚುನಾವಣೆಗಳಿಗೆ ಸೀಮಿತವಲ್ಲ, ಸಂವಾದ, ಜನರ ಭಾಗವಹಿಸುವಿಕೆ, ವೈವಿಧ್ಯತೆಗೆ ಗೌರವ ಮತ್ತು ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನು ಒಳಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಕೆನಡಾ ನಡುವೆ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಕುರಿತ 4ನೇ ಸುತ್ತಿನ ಮಾತುಕತೆ ನವದೆಹಲಿಯಲ್ಲಿ ಆರಂಭವಾಗಿದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $50 ಬಿಲಿಯನ್ ಗೆ ಹೆಚ್ಚಿಸುವ ಗುರಿಯನ್ನು ಎರಡೂ ದೇಶಗಳು ಹೊಂದಿವೆ. ನಿನ್ನೆ ಆರಂಭಗೊಂಡಿರುವ 5 ದಿನಗಳ ಮಾತುಕತೆ ಇದೇ 18ರವರೆಗೆ ನಡೆಯಲಿದ್ದು, ಸರಕು ಮತ್ತು ಸೇವೆಗಳ ವ್ಯಾಪಾರ ನಿಯಮಗಳು ಹಾಗೂ ತಾಂತ್ರಿಕ ವ್ಯಾಪಾರ ಅಡೆತಡೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. 2025-26ರಲ್ಲಿ ಭಾರತ ಕೆನಡಾ ದ್ವಿಪಕ್ಷೀಯ ವ್ಯಾಪಾರ ಶೇಕಡ 8.22% ಇಳಿಕೆಯಾಗಿ $7.95 ಬಿಲಿಯನ್ ಗೆ ತಲುಪಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ದೂರದರ್ಶನ ಇಂದು 67ನೇ ಸಂಸ್ಥಾಪನಾ ದಿನ ಆಚರಿಸುತ್ತಿದೆ. 1959ರಲ್ಲಿ ಆಕಾಶವಾಣಿಯ ಪ್ರಾಯೋಗಿಕ ದೂರದರ್ಶನ ಸೇವೆಯಾಗಿ ಆರಂಭಗೊಂಡ ದೂರದರ್ಶನ ದಶಕಗಳ ಅವಧಿಯಲ್ಲಿ ಮಾಹಿತಿ ಪ್ರಸಾರ, ಸಂಸ್ಕೃತಿ ಸಂರಕ್ಷಣೆ ಹಾಗೂ ರಾಷ್ಟೀಯ ಏಕತೆಗೆ ಮಹತ್ವದ ವೇದಿಕೆಯಾಗಿ ಬೆಳೆದಿದೆ. ಉಪಗ್ರಹ ಮತ್ತು ನೇರ ಪ್ರಸಾರ ಸೇವೆಗಳ ಮೂಲಕ ದೇಶದ ಬಹುತೇಕ ಎಲ್ಲ ಜನರನ್ನು ತಲುಪುತ್ತಿದೆ. 1959ರ ಸೆಪ್ಟೆಂಬರ್ 15ರಂದು ಅಂದಿನ ರಾಷ್ಟ್ರಪತಿ ಡಾ ರಾಜೇಂದ್ರ ಪ್ರಸಾದ್ ಅವರು ದೂರದರ್ಶನದ ಮೊದಲ ಪ್ರಸಾರಕ್ಕೆ ಚಾಲನೆ ನೀಡಿದರು. 1976ರ ಏಪ್ರಿಲ್ 1ರಂದು ಆಕಾಶವಾಣಿಯಿಂದ ಪ್ರತ್ಯೇಕಗೊಂಡು ದೂರದರ್ಶನ ಕಾರ್ಯಾಚರಣಾ ಸ್ವಾಯತ್ತತೆ ಪಡೆದುಕೊಂಡಿತ್ತು. 1982ರಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದ ಸಂದರ್ಭದಲ್ಲಿ ವರ್ಣಭರಿತ ಪ್ರಸಾರ ಆರಂಭಗೊಂಡಿದ್ದು ದೂರದರ್ಶನದ ವೀಕ್ಷಕರ ಸಂಖ್ಯೆ ಮತ್ತು ಜನಪ್ರಿಯತೆಯಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಯಿತು. 1997ರಲ್ಲಿ ಪ್ರಸಾರ ಭಾರತಿಯನ್ನು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಿದ ಬಳಿಕ ಆಕಾಶವಾಣಿಯೊಂದಿಗೆ ಸಾರ್ವಜನಿಕ ಪ್ರಸಾರದ ಏಕೀಕೃತ ವ್ಯವಸ್ಥೆಯಡಿ ದೂರದರ್ಶನ ಮತ್ತಷ್ಟು ವಿಸ್ತರಿಸಿತು. ಪ್ರಸ್ತುತ 35 ಉಪಗ್ರಹ ವಾಹಿನಿಗಳು ಮತ್ತು 66 ಸ್ಟುಡಿಯೋ ಕೇಂದ್ರಗಳ ಮೂಲಕ 24ಕ್ಕೂ ಹೆಚ್ಚು ಭಾಷೆಗಳು ಹಾಗೂ ವಿವಿಧ ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಇಂದಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡು ದೂರದರ್ಶನ ವೀಕ್ಷಕರ ಮನದಾಳದಲ್ಲಿ ಛಾಪು ಮೂಡಿಸುತ್ತಿದೆ. ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದನ್ನು ಸ್ಥಗಿತಗೊಳಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾದ ಇಂಧನ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ನಡೆಸುವುದನ್ನು ಉಕ್ರೇನ್ ನಿಲ್ಲಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಕರೆ ನೀಡಿದ್ದಾರೆ. ಇಂತಹ ದಾಳಿಗಳು ಇಂಧನ ಕೊರತೆಗೆ ಕಾರಣವಾಗುವುದರ ಜೊತೆಗೆ ಜಾಗತಿಕ ಇಂಧನ ಮಾರುಕಟ್ಟೆಗಳ ಮೇಲೆ ಒತ್ತಡ ಹೆಚ್ಚಿಸುತ್ತಿವೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಉಕ್ರೇನ್ನ ಪ್ರಮುಖ ಮೂಲಸೌಕರ್ಯಗಳ ಮೇಲೆ ರಷ್ಯಾ ದಾಳಿ ನಡೆಸುವುದಿಲ್ಲ ಎಂದು ಖಾತರಿ ದೊರೆತರೆ ರಷ್ಯಾ ಪ್ರದೇಶದ ಮೇಲಿನ ದಾಳಿಗಳನ್ನು ಸ್ಥಗಿತಗೊಳಿಸಲು ಉಕ್ರೇನ್ ಸಿದ್ದವಿದೆ ಎಂದು ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರ

0: ಕಾಶ್ಮೀರದ ಮಾನವ ಹಕ್ಕುಗಳ ಮಂಡಳಿಯು ರಾವಲಾಕೋಟ್, ಪೂಂಚ್ ಮತ್ತು ಸುದ್ನೋತಿ ಜಿಲ್ಲೆಗಳಲ್ಲಿ ಮುಂದುವರೆದಿರುವ ಪ್ರತಿಭಟನೆ ಹಾಗೂ ಅಶಾಂತಿ ಕುರಿತು ಕಳವಳ ವ್ಯಕ್ತಪಡಿಸಿದೆ. ಪ್ರತಿಭಟನೆಗಳು 100 ದಿನಗಳನ್ನು ಪೂರ್ಣಗೊಳಿಸಿದ್ದು ಇದರಿಂದ ಆ ಪ್ರದೇಶದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ. ಮಾತುಕತೆ ಆರಂಭಿಸುವಲ್ಲಿ ಮತ್ತಷ್ಟು ವಿಳಂಬವಾದರೆ ಸಾರ್ವಜನಿಕರಲ್ಲಿ ಅಸಮಾಧಾನ ಮತ್ತು ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಮಂಡಳಿ ಹೇಳಿದೆ. ಪಾಕಿಸ್ತಾನ ಸರ್ಕಾರ ಹಾಗೂ ಸಂಬಂಧಪಟ್ಟ ಎಲ್ಲರೂ ತಕ್ಷಣ ಮಾತುಕತೆ ಆರಂಭಿಸಿ ಸಂಯಮ ವಹಿಸುವಂತೆ ಮತ್ತು ಶಾಂತಿಯುತ ಹಾಗೂ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಮಂಡಳಿ ಮನವಿ ಮಾಡಿದೆ. ವೈಜ್ಞಾನಿಕ ಸಂಶೋಧನಾ ಲೇಖನಗಳನ್ನು ಆಸಕ್ತಿದಾಯಕ ಹಾಗೂ ಸುಲಭವಾಗಿ ಅರ್ಥವಾಗುವ ಕಿರು ವಿಡಿಯೋಗಳಾಗಿ ಪರಿವರ್ತಿಸಲು ಸಿಎಸ್ಐಆರ್ನ ರಾಷ್ಟೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ನೂತನ ಉಪಕ್ರಮವನ್ನು ಅಳವಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಪುರುಷರ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲಿದೆ. ಸರಣಿಯ 3ನೇ ಪಂದ್ಯ ಇದೇ 17 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತರತ್ನ ಸಾರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಆಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಸ್ಯ ಮೂಲಿಕಾಹಾರದಿಂ ಗುಣವನರಿತವರಾದಿ ವೈದ್ಯರೌಷಧದೋಳ್. ವನಜಂತುಗಳ ಸಸ್ಯ ಮೂಲಿಕಾಹಾರದಿಂ ಗುಣವನರಿತವರಾದಿ ವೈದ್ಯರೌಷಧದೋಳ್. ಒಣತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವಬೆಲೋ ಮಂಕುತಿಮ್ಮ. ಒಣತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವಬೆಲೋ ಮಂಕುತಿಮ್ಮ.

ವನಜಂತುಗಳ ಸಸ್ಯ ಮೂಲಿಕಾಹಾರದಿಂ ಗುಣವನರಿತವರ ಆದಿವೈದ್ಯರ ಔಷಧದೋಳ್. ಆದಿವೈದ್ಯರಿದ್ದರಲ್ಲ ನಮ್ಮಲ್ಲಿ, ಹಳೆ ಕಾಲದ ವೈದ್ಯರು ಏನು ಮಾಡ್ತಾ ಇದ್ರು, ಕಾಡಿನಿಂದ ಕಾಡಿಗೆ ಹೋಗ್ತಿದ್ರು, ಹೋಗಿ ಆ ಬೇರುಗಳನ್ನು ಎಲೆಗಳನ್ನು ಏನೇನೋ ಕಾಂಡಗಳನ್ನು ತಂದು ಕತ್ತರಿಸಿ ಒಂದು ಔಷಧಿ ಮಾಡಿದರು. ಅದು ಮಾಡಿದ್ದು ಹೇಗೆ, ಎಷ್ಟು ವರ್ಷಗಳ ಅನುಭವವೋ, ವನಗಳಲ್ಲಿರುವಂಥ ಸಸ್ಯ ಮೂಲಿಕ ಎಲ್ಲ ತಂದು ತಂದು ತಂದು

ಆ ಗುಣಗಳನ್ನು ಅರ್ಥ ಮಾಡಿಕೊಂಡು ಔಷಧಿ ಮಾಡಿದರು ವೈದ್ಯರು, ಆದಿವೈದ್ಯರು. ಅದೇ ರೀತಿ ಒಣತರ್ಕಗಳಿನೇನು, ಬರೀ ತರ್ಕ ಮಾಡ್ಕೊಂಡು ಕೂತ್ರೆ ಏನಪ್ಪ ನಿನ್ನ ಜೀವನಕ್ಕೆ ನಿಜವಾಗ್ಲೂ ಆಗಬೇಕಾದದ್ದು ಹೇಗೆ ಗೊತ್ತಾ? ಹೇಗೆ ಆ ವೈದ್ಯರು ಕಾಡು ಕಾಡುಗಳಿಂದ ಬೇರು ಎಲೆ ಕಾಂಡಗಳಿಂದ ಔಷಧಿಯನ್ನು ಕಂಡುಹಿಡಿದ್ರೋ, ಹಾಗೆ ಜೀವನದ ವಿವಿಧ ರಸದ ಅನುಭವದಿ ತತ್ವವೇ ಅಲ್ವ ಮಂಕುತಿಮ್ಮ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಆಗುವಂಥ ಹೊಸ ಹೊಸ ರಸಗಳು ಬರ್ತವೆ. ಎಷ್ಟು ಒಂದು ದಿವಸಕ್ಕೆ ಸಾವಿರಾರು ರಸಗಳು ಕಣ್ಣು ಮುಂದೆ ಕಾಣಿಸ್ತಾವಲ್ಲ, ಆ ರಸಗಳ ಅನುಭವ ಇದೆಯಲ್ಲ ಅದೇ ತತ್ವಪ್ಪ. ತತ್ವ ಅನ್ನುವಂಥದ್ದು ಬೇರೆ ಇಲ್ಲ. ಅವ್ರು ಹೇಗೆ ಔಷಧಿಯನ್ನು ಕಂಡುಹಿಡಿದ್ರೋ, ಹಾಗೆ ರಸದಲ್ಲಿ ನಮ್ಮ ಜೀವನಕ್ಕೆ ಪೂರಕವಾದ ಪ್ರೇರಕವಾದ ರಸವನ್ನು ನಾವು ನಮ್ಮ ಅನುಭವದಿಂದ ಗ್ರಹಿಸಬೇಕು ಅಂತ ಹೇಳ್ತಾರೆ.

ಪರೀಕ್ಷೆಗಳುಳಿವುವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಕಡಿದೊಡೆ ಪರೀಕ್ಷೆಗಳುಳಿವುವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಬಿಡುವಂ ಈ ಬಾಳ್ ಅದೇಕೆಂಬ ಚರ್ಚೆಯ ನಾವು, ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ. ಬಿಡುವಂ ಈ ಬಾಳ್ ಅದೇಕೆಂಬ ಚರ್ಚೆಯ ನಾವು, ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ.

0: ಇನ್ನೊಂದು ಅದ್ಭುತ ಮಾತು ಹೇಳ್ತಾರೆ. ಒಂದು ದೊಡ್ಡ ಮರ, ಆ ಮರ ಪರೀಕ್ಷೆ ಮಾಡಬೇಕು ಅಂತ ಕತ್ತರಿಸಿದರೆ ಕಡಿದೊಡೆ ಪರೀಕ್ಷೆಗೊಳಿಯುವವು ಸತ್ತ ನಾರುಗಳು. ಎಷ್ಟು ತೂಕದ ಮಾತು! ಕತ್ತರಿಸ್ಬಿಟ್ರೆ ಮರ ಕತ್ತು ಬೀಳ್ತದೆ, ಉಳಿದದ್ದೇನು? ಆ ನಾರುಗಳಿರ್ತವೆ, ಸತ್ತ ನಾರುಗಳು. ಎದಕ್ಕೆ ಉಳಿತಾವೆ? ಪರೀಕ್ಷೆ ಮಾತ್ರ ಮಾಡ್ಬೋದು, ನಾರು ಎಂಥದ್ದು ಬೇರೆ ಎಂಥದ್ದು ಅಂತ ಹುಡುಕ್ಬೋದು. ಕಡಿದೊಡೆ ಪರೀಕ್ಷೆಗೊಳಿಯುವವು ಸತ್ತ ನಾರುಗಳು, ಕಡಿಯದಿರೇ ಕತ್ತರಿಸದೆ ಹೋದರೆ ಮರದಿ ಪರಿಯುವುದು ಜೀವರಸ. ಅದೇ ಜೀವರಸ, ದೊಡ್ಡ ವೃಕ್ಷವನ್ನು ಮಾಡಿದಂಥದ್ದು ಜೀವರಸ, ಇದರ ಮೂಲಕನೇ ಹೋಗ್ತಾ ಇತ್ತು ಮೇಲೆ, ಕತ್ತರಿಸಿದರೆ ಸತ್ತ ನಾರಾಗಿಬಿಡುತ್ತದೆ. ಅದೇ ರೀತಿ ಬಿಡುವಂ ಈ ಬಾಳ ಅದೇಕೆಂಬ ಚರ್ಚೆಯ. ಕೆಲವರು ಒದ್ದಾಡಿ ಹೋಗ್ತಾರೆ, ಯಾಕೆ ಬಂದ್ವಿ ಜೀವನಕ್ಕೆ, ಜೀವನದ ಅರ್ಥ ಏನು, ಏನು ಪ್ರಯೋಜನ ಜೀವನದ್ದು ಅಂತ ಒಣ ಚರ್ಚೆ ಮಾಡಬೇಡ್ರಿ. ಚರ್ಚೆ ಬಿಡು, ಸಾಕಿನ್ನ ಬಿಡುವಂ, ಬಿಟ್ಬಿಡ ಚರ್ಚೆನ. ಈ ಬಾಳ ಅದೇಕೆಂಬ ಚರ್ಚೆ, ನಾವು ದುಡಿವಂ ಅದು ಪೆಂಪುಗಳೆ ಮಂಕುತಿಮ್ಮ. ಎಂಥ ಅದ್ಭುತ! ನಾವು ಬೇಕು ಅಂತ ಬಂದವರಲ್ಲ ಜೀವನಕ್ಕೆ, ಬೇಡ ಅಂದರೆ ಹೋಗೋಕ್ಕಾಗೋಲ್ಲ, ಬಂದುಬಿಟ್ಟಿದ್ದೇವೆ. ಬಂದಮೇಲೆ ಯಾಕೆ ಜೀವನ ಅಂತ ಒದ್ದಾಡಿಕೊಂಡು ಶ್ರಮ ಮಾಡಿಕೊಂಡು ಸಮಯ ಹರಣ ಮಾಡೋದಕ್ಕಿಂತ ಬಂದಿದ್ದೇವೆ, ಈ ಜೀವನ ಸಮೃದ್ಧಿ ಮಾಡೋಣ. ಪೆಂಪುಗಳೇ ಸಮೃದ್ಧಿ ಮಾಡಬೇಕು, ಈ ಜೀವನವನ್ನು ಸಮೃದ್ಧಿ ಮಾಡೋಣ. ಬಂದುಬಿಟ್ಟಿದ್ದೇವಪ್ಪ, ಹೋಗೋದ್ರೊಳಗೆ ಜೀವನ ಸಮೃದ್ಧಿ ಮಾಡಬೇಕು ಅಂತ ಹೋರಾಡೋದಿದೆಯಲ್ಲ, ಹಗಲು ರಾತ್ರಿ ದುಡಿಬೇಕು ಸಮೃದ್ಧಿ ಮಾಡಬೇಕು ಜೀವನ, ಅದಿದೆಯಲ್ಲ, ಅದು ಬಹಳ ಮುಖ್ಯ. ಬಾಳ ಯಾಕೆ ಬಂತು ಅಂತ ಚರ್ಚೆ ಮಾಡೋದಕ್ಕಿಂತ, ಆ ಚರ್ಚೆ ಮಾಡೋ ಕೆಲಸ ಹೇಗೆ ಗೊತ್ತಾ, ಮರವನ್ನು ಕತ್ತರಿಸಿ ಸತ್ತ ನಾರುಗಳನ್ನು ಪರೀಕ್ಷೆ ಮಾಡಿದ ಹಾಗೆ. ಅದು ಬೇಕಿಲ್ಲ, ನಮಗೆ ಬೇಕಾಗೋದು ಆ ಜೀವರಸ ಹರಿಯುವಂಥ ರೀತಿ. ಅದಕ್ಕೆ ನಮ್ಮ ಜೀವನವನ್ನು ಸಮೃದ್ಧಿಗೋಸ್ಕರ ದುಡಿಬೇಕು ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯ ಆಗ್ತಾ ಇದೆ ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ 1:30. ಶುಭ ಮಧ್ಯಾಹ್ನ ಎಲ್ಲರಿಗೂ. ಊಟದ ಸಮಯ, ಊಟದ ಹೊತ್ತಿಗೆ ನಾನು ಹಾಜರಾಗಿದ್ದೀನಿ ನಿಮ್ಮ ಜೊತೆಗೆ, ನಿಮ್ಮ ರೇನ್ಬೋ ಗೆಳತಿ ಆರ್ ಜೆ ಚೈತ್ರ. ಸೊ ಇವತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋ ಕುತೂಹಲ ನಿಮಗಿದೆಯಾ? ಹಾಗಾದರೆ ಈ ಕುತೂಹಲಕ್ಕೆ ಒಂದು ಬ್ರೇಕ್ ಹಾಕ್ತೀನಿ. ಇದನ್ನು ನಾನಿವಾಗ ಏನು ಹೇಳ್ತೀನಲ್ವಾ, ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಒಂದು ವಿಮಾನದಲ್ಲಿ ಕೂತ್ಕೊಂಡಿದ್ದೀರಾ. ವಿಮಾನ ಸುಮಾರು 10,000 to 15,000 ಅಡಿ ಎತ್ತರಕ್ಕೆ ಹೋಗಿದೆ. ಕೆಳಗಡೆ ನೋಡಿದ್ರೆ ರಸ್ತೆಗಳು, ಮನೆಗಳು ಎಲ್ಲವೂ ಕೂಡ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದ್ದಕ್ಕಿದ್ದಂತೆ ವಿಮಾನದ ಬಾಗಿಲು ತೆರೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ಆಕಾಶಕ್ಕೆ ಜಿಗಿಲಿದ್ದೀರಿ. ಇಮ್ಯಾಜಿನ್ ಮಾಡ್ಕೊಂಡ್ರ ಹೇಗಿರ್ಬೋದು ಈ ಒಂದು ಸೀನು? ಒಂದು ಏರೋಪ್ಲೇನಲ್ಲಿ ಕೂತಿದ್ದೀರಾ, ಏರೋಪ್ಲೇನ್ ಮೇಲೆ ಹೋಗುತ್ತೆ, 10,000 to 15,000 ಅಡಿ ಎತ್ತರದಿಂದ ಜಿಗಿಯೋದಕ್ಕೆ ರೆಡಿ ಆಗ್ತಿದ್ದೀರಾ? ಏನು ಮಾತಾಡ್ತಾ ಇದ್ದೀನಿ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಸ್ಕೈ ಡೈವಿಂಗ್ ಬಗ್ಗೆ. ಸ್ಕೈ ಡೈವಿಂಗ್ ಅಂದರೆ ಒಂದು ಏರೋಪ್ಲೇನ್, ಏರ್ಕ್ರಾಫ್ಟ್ನಿಂದ ಒಂದಷ್ಟು ಎತ್ತರಕ್ಕೆ ಹೋಗಿ ಅಲ್ಲಿಂದ ಜಿಗಿದು ಫ್ರೀ ಫಾಲನ್ನು ಅನುಭವಿಸಿ ನಂತರ ಪ್ಯಾರಚೂಟನ್ನ ತೆರೆದು ನಿಯಂತ್ರಿತವಾಗಿ ಭೂಮಿಗೆ ಇಳಿಯೋದು. ಇದೊಂದು ಅಡ್ವೆಂಚರ್ ಸ್ಪೋರ್ಟ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ಒಂದು ಅಡ್ವೆಂಚರ್ ಸ್ಪೋರ್ಟ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಹೇಗಿರುತ್ತೆ ಅನುಭವ, ಹೇಗಿರುತ್ತೆ, ಏನೆಲ್ಲ ಇರುತ್ತೆ, ಏರೋಪ್ಲೇನ್ ಒಳಗಡೆ ಹೇಗಿರ್ತಾರೆ, ಟ್ರೈನರ್ಸ್ ಹೇಗಿರ್ತಾರೆ, ಇನ್ಸ್ಟ್ರಕ್ಷನ್ಸ್ ಹೇಗೆ ಕೊಡ್ತಾರೆ, ಏನೆಲ್ಲ ಕ್ಯಾರಿ ಮಾಡ್ತಾರೆ, ಜೊತೆಗೆ ಹೇಗೆ ಅವರು ಭೂಮಿಗೆ ಇಳಿತಾರೆ, ಇವೆಲ್ಲ ಮಾಹಿತಿಯನ್ನು ನಾನು ಇವತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಕೊಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲನ್ನು ಟ್ಯೂನ್ ಮಾಡೇ ಕೂತ್ಕೊಂಡ್ಬಿಡಿ, ಈ ಇನ್ಫಾರ್ಮೇಷನ್ ಅಷ್ಟು ಸಿಗುತ್ತೆ. ಜೊತೆಗೆ ನೀವೇನು ಮಾಡಬೇಕು ಗೊತ್ತಾ, ನಿಮಗೆ ಸ್ಕೈ ಡೈವಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾ, ಅಂದರೆ ನೀವು ನೋಡಿದ್ದೀರಾ, ಕೇಳಿದ್ದೀರಾ, ಅಥವಾ ನಿಮಗೆ ತುಂಬ ಭಯ ಆಗುತ್ತಾ ಸ್ಕೈ ಡೈವಿಂಗ್ ಅಂತ ಅಡ್ವೆಂಚರ್ ಸ್ಪೋರ್ಟ್ನ ಮಾಡೋದಕ್ಕೆ, ನಮಗೆ ತಿಳಿಸ್ಕೊಡಿ 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಸಮಯ ಆಗ್ತಾ ಇರೋದು 1:36. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ಸ್ಕೈ ಡೈವಿಂಗ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸ್ಕೈ ಡೈವಿಂಗ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಧೈರ್ಯ ಬೇಕು. ಒಂದು ಆ್ಯಂಡ್ ಮೊದಲನೇ ಬಾರಿಗೆ ಸ್ಕೈ ಡೈವಿಂಗ್ ಮಾಡೋರು ನೀವೊಬ್ಬರೇ ಏನೋ ಹೋಗಿ ಮಾಡಲ್ಲ, ನಿಮ್ಮ ಜೊತೆ ಸಾಮಾನ್ಯವಾಗಿ ಒಬ್ಬ ಟ್ಯಾಂಡಮ್ ಸ್ಕೈ ಡೈವಿಂಗ್ ಅನ್ನೋ ವ್ಯಕ್ತಿ ಇರ್ತಾರೆ. ಅಂದರೆ ಬೇಸಿಕಲಿ ಈ ಸ್ಕೈ ಡೈವಿಂಗ್ನ ತುಂಬ ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಿ ಒಂದು ಇನ್ಸ್ಟ್ರಕ್ಟರ್ ಕೂಡ ನಿಮ್ಮ ಜೊತೆ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ನಿಮ್ಮ ಜೊತೆ ಇರ್ತಾರೆ. ಹಾಗೆ ನೀವು ಲ್ಯಾಂಡ್ ಆಗೋದಕ್ಕೆ ಬೇಕಾದಂತಹ ಎಲ್ಲ ಸೇಫ್ಟಿ ಸೆಕ್ಯೂರಿಟಿ ಮೆಷರ್ಸನ್ನು ಕೂಡ ಅವರು ತೊಗೊಂಡಿರ್ತಾರೆ. ಸೊ ಬೇಸಿಕಲಿ ಈ ಒಂದು ಸ್ಕೈ ಡೈವಿಂಗಿಗೆ ಏನೆಲ್ಲ ಬೇಕು, ಒಂದು ವಿಮಾನ ಬೇಕು, ಒಂದು ಟ್ಯಾಂಡಮ್ ಇನ್ಸ್ಟ್ರಕ್ಟರ್ ಅಂದರೆ ಅನುಭವಿ ಸ್ಕೈ ಡೈವಿಂಗ್ ಇನ್ಸ್ಟ್ರಕ್ಟರ್ ಬೇಕು, ಪ್ಯಾರಚೂಟ್ ಬೇಕು. ಫ್ರೀ ಫಾಲ್ ಆಗ್ತಾ ಇರ್ತೀರಲ್ವ, ಅಲ್ಲಿಂದ ಇಳಿಯೋದಕ್ಕೆ ಒಂದು ಪ್ಯಾರಚೂಟ್ ಬೇಕು, ಒಂದು ಕ್ಯಾನೋಪಿ ಬೇಕು. ಸೊ ಈ ಇಷ್ಟು ವ್ಯವಸ್ಥೆ ನೀವು ಜಂಪ್ ಮಾಡೋದಕ್ಕಿಂತ ಮುಂಚೆ ರೆಡಿ ಇರಬೇಕು ನಿಮ್ಮ ಜೊತೆ. ಆದರೆ ಆ ಜಂಪ್ ಮಾಡೋದಕ್ಕಿಂತ ಮುಂಚೆ ಒಳಗಡೆ ಏನಿರುತ್ತೆ, ಏರ್ಕ್ರಾಫ್ಟ್, ಈಗ ಸಾಮಾನ್ಯವಾಗಿ ನಾವು ಏರೋಪ್ಲೇನಲ್ಲೆಲ್ಲ ಹೋಗಿರ್ತೀವಲ್ವಾ, ಏರೋಪ್ಲೇನಲ್ಲೆಲ್ಲ ಹೋದಾಗ ಎಲ್ಲ ಕವರ್ ಆಗಿರುತ್ತೆ, ಗ್ಲಾಸಸ್ ಗೀಸಸ್ ಎಲ್ಲೂ ಓಪನ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಏರ್ಕ್ರಾಫ್ಟಲ್ಲಿ, ಈ ಒಂದು ವಿಮಾನಗಳಲ್ಲಿ ಬಾಗಿಲುಗಳನ್ನು ತೆಗಿತಾರೆ. ಏನಿರುತ್ತೆ ಇದ್ರ ಒಳಗಡೆ ಅಂತ ನೋಡೋದಾದರೆ, ಸ್ಕೈ ಡೈವಿಂಗಿಗೆ ಬಳಸುವಂತಹ ಏರ್ಕ್ರಾಫ್ಟ್ ಏನಿದೆ ಅದು ಸಾಮಾನ್ಯ ಪ್ಯಾಸೆಂಜರ್ ಫ್ಲೈಟ್ಗಳ ಥರ ಅಲ್ಲ, ಅದು ಬೇರೆ ಥರ ಇರುತ್ತೆ, ಬೇರೆ ರೀತಿ ಆಪರೇಟಿಂಗ್ ಕೂಡ ಇರುತ್ತೆ. ಆಪರೇಟರ್ ಹಾಗೆ ಡ್ರಾಪ್ ಝೋನ್ ಅಂತ ಎರಡು ಸೆಕ್ಷನ್ಸ್ ಇರುತ್ತೆ. ಒಂದು ಕಾಕ್ಪಿಟ್ ಇರುತ್ತೆ, ಆ ಏರೋಪ್ಲೇನನ್ನು ಓಡಿಸೋದಕ್ಕೆ ಒಂದು ಪೈಲಟ್, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಕಾಕ್ಪಿಟ್, ಎಲ್ಲವೂ ಇರುತ್ತೆ. ಕ್ಯಾಬಿನ್ ಇರುತ್ತೆ. ಈ ಒಂದು ಕ್ಯಾಬಿನ್ ಜಾಗದಲ್ಲಿ ಯಾರು ಸ್ಕೈ ಡೈವಿಂಗ್ ಮಾಡಬೇಕು ಅಂತ ಇಚ್ಛಿಸ್ತಾರಲ್ವ, ಅವರು ಸ್ಕೈ ಡೈವರ್ಸ್ ಅಂತ ಕರೀತಾರೆ, ಅವರು ಅಲ್ಲಿ ಕೂತಿರ್ತಾರೆ. ಹಾಗೆ ಜಂಪ್ ಮಾಡುವಂತಹ ಆರ್ಡರ್, ಈಗ ಒಂದು 4-5 ಜನ ಒಟ್ಟಿಗೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ, 4 ಜನ ಜಿಗಿಬೇಕು ಅಂತಂದರೆ ಒಟ್ಟು 8 ಜನ ಇರ್ತಾರೆ. 4 ಜನ ಯಾರು ಜಿಗಿಬೇಕು ಅಂತ ಅಂದ್ಕೊಂಡಿರ್ತಾರೋ, ಆ್ಯಂಡ್ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಇನ್ಸ್ಟ್ರಕ್ಟರ್ ಇರ್ತಾರೆ. ಸೊ ಈ 8 ಜನ ಕೂತ್ಕೊಳ್ಳೋಷ್ಟು ದೊಡ್ಡ ಒಂದು ಕ್ಯಾಬಿನ್ ಇರುತ್ತೆ, ಮತ್ತು ಎಕ್ಸಿಟ್ ಡೋರ್ಸ್ ಇರುತ್ತೆ. ನೀವು ಇನ್ನೇನು ವಿಮಾನ ಒಂದಿಷ್ಟು ಅಡಿ

ಮೇಲ್ ಹೋಯ್ತು ಅಂತ ಅನ್ಕೊಳ್ಳಿ. ಈ ಒಂದು ಆಲ್ಟಿಟ್ಯೂಡ್ ಈಗ 15,000 ಅಡಿಯಿಂದ ಜಿಗಿಬೇಕು ಅಂತಿದ್ರೆ, ಹತ್ತತ್ರ 10,000 12,000 ಅಡಿ ಮೇಲ್ ಹೋಗ್ತಾ ಇದ್ದಂಗೆ ಎಕ್ಸಿಟ್ ಡೋರ್ಗಳೇನಿರುತ್ತೆ ವಿಮಾನಗಳಲ್ಲಿ, ಎಕ್ಸಿಟ್ ಡೋರ್ ಏನಿರುತ್ತೆ ಅದು ಓಪನ್ ಆಗುತ್ತೆ. ಓಪನ್ ಆಗಿ ಯಾವ ಆರ್ಡರಲ್ಲಿ ನೀವು ಜಂಪ್, ಯಾರು ಫಸ್ಟ್ ಜಂಪ್ ಮಾಡಬೇಕು, ಯಾರು ಸೆಕೆಂಡ್ ಜಂಪ್ ಮಾಡಬೇಕು ಅನ್ನುವಂತಹ ಆರ್ಡರ್ನಲ್ಲಿ ಬಂದು ಕೂತ್ಕೊಳ್ತಾರೆ. ಆ ಆಲ್ಟಿಟ್ಯೂಡ್ ರೀಚ್ ಆಗ್ತಾ ಇದ್ದಂಗೆ ಅಲ್ಲಿಂದ ಜಿಗಿತಾರೆ. ಟೇಕ್ ಆಫ್, ಕ್ಲೈಂಬಿಂಗ್, ಜಂಪ್, ಆಲ್ಟಿಟ್ಯೂಡ್ ಮತ್ತು ಎಕ್ಸಿಟ್ ಅಂತ ಕರೀತಾರೆ. ಫಸ್ಟ್ ವಿಮಾನ ಟೇಕ್ ಆಫ್ ಆಗುತ್ತೆ, ಆ ಒಂದು ಪಾಯಿಂಟಿಗೆ ರೀಚ್ ಆಗುತ್ತೆ, ಅಲ್ಲಿಂದ ನೀವು ಜಂಪ್ ಆಗ್ತೀರಾ. ಸೊ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಗೊತ್ತಾ, ಯಾವುದೇ ಕಾರಣಕ್ಕೂ ಈ ಸ್ಕೈ ಡೈವಿಂಗ್ ಮಾಡೋದಕ್ಕೆ ಆಸಕ್ತಿ ಇರುವಂತಹ ವ್ಯಕ್ತಿ ಯಾವುದೇ ಕಾರಣಕ್ಕೂ ಇನ್ಸ್ಟ್ರಕ್ಟರ್ಸ್ನ ಮಾತನ್ನ ತಪ್ಪು ಹಾಗಿಲ್ಲ, ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕು. ಸ್ಕೈ ಡೈವಿಂಗ್ ಏರ್ಕ್ರಾಫ್ಟ್ನಲ್ಲಿ ಸಾಮಾನ್ಯವಾಗಿ ಕಮರ್ಷಿಯಲ್ ಏರ್ಲೈನ್ಗಿಂತ ಪ್ರೆಷರೈಸ್ಡ್ ಇದ್ದಿರುತ್ತೆ. ಒಂದು ನೀವು ಏರೋಪ್ಲೇನ್ನಲ್ಲಿ ಮೇಲೆ ಹೋದಾಗ ಕಿವಿ ಹಿಡ್ಕೊಳ್ಳೋದು, ಕಿವಿ ರಿಲೀಸ್ ಆಗೋ ಒಂದು ಪ್ರೆಷರ್ ಇರುತ್ತಲ್ಲ, ಅದು ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ ಆ್ಯಂಡ್ ಬೇರೆ ಥರ ಸೆಟಪ್ ಇದರೊಳಗಡೆ ಇರೋದಿಲ್ಲ. ಎರಡು, ನಿಮ್ಮ ಆಲ್ಟಿಟ್ಯೂಡ್ ಮತ್ತು ಒಳಗಡೆ ಇರುವಂತಹ ಪ್ರೆಷರ್ ಎರಡಕ್ಕೂ ಅನುಗುಣವಾಗಿ ನೀವು ಕರೆಕ್ಟ್ ಒಂದು ಪಾಯಿಂಟಿಗೆ ತೊಗೊಂಡೋಗಿ ನಿಲ್ಲಿಸ್ತಾರೆ, ಅಲ್ಲಿ ನೀವು ಜಂಪ್ ಮಾಡ್ಬೋದು. ಹಾಗಾದರೆ ಈ ಜಂಪ್ ಮಾಡೋರಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ ಇರುತ್ತಾ, ಹೇಗೆ ಸೇಫ್ ಆಗಿರ್ತಾರೆ ಅನ್ನೋ ಪ್ರಶ್ನೆ ನಿಮಗಿದ್ರೆ ನಾನು ಉತ್ತರ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ಕೈ ಡೈವಿಂಗ್ ಮಾಡಲು ಹೋಗಿ ಪ್ಯಾರಚೂಟ್ ಬಿಚ್ಚಿ ಕೊಳೆದಿದ್ರೆ ಕೈಕಾಲು ಮುರಿದೋಗ್ಕೊಳ್ಳುತ್ತೆ ಮೇಡಮ್, ಬೇಡಪ್ಪ ಬೇಡ, ದೇವ್ರು ಕೊಟ್ಟಿರೋ ಕೈಕಾಲು ಸುರಕ್ಷಿತವಾಗಿ ಇಟ್ಕೊಂಡ್ರೆ ಸಾಕಾಗಿದೆ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು, ಬಟ್ ಪ್ಯಾರಚೂಟ್ ವರ್ಕ್ ಆಗದಿರೋ ರೀತಿಯಲ್ಲಿ ಸೆಟಪ್ ಇರೋದಿಲ್ಲ, ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ನೇ ತಗೊಂಡಿರ್ತಾರೆ. ಯಾವ್ಯಾವ ರೀತಿ ಸೇಫ್ಟಿ ಪ್ರಿಕಾಷನ್ಸ್ನ ತಗೊಂಡಿರ್ತಾರೆ ಇದ್ರ ಬಗ್ಗೆ ನಾನು ಖಂಡಿತ ನಿಮಗೆ ಹೇಳ್ತೀನಿ. ಬಟ್ ಈ ಅಡ್ವೆಂಚರ್ ಸ್ಪೋರ್ಟ್ ಮಾಡೋದಕ್ಕೆ ಸಾಕಷ್ಟು ಜನಕ್ಕೆ ಇಷ್ಟ ಇರುತ್ತಲ್ವಾ, ಸೊ ಅಂಥವರು ಇದನ್ನ ಟ್ರೈ ಮಾಡ್ತಾರೆ. ಬಟ್ ತಿಳ್ಕೊಳ್ಳೋದಕ್ಕೆ ಏನು ತಪ್ಪಿಲ್ಲ ಅಲ್ವಾ. ಹಾಗಾದರೆ ಸ್ಕೈ ಡೈವಿಂಗ್ ಅಂದರೆ ನಿಮ್ಗೆ ಇಷ್ಟನಾ, ನೀವು ನೋಡೋದಕ್ಕೆ ಇಷ್ಟನ, ಅಥವಾ ನೀವು ಅನುಭವಿಸಲೇಬೇಕು ಅಂತ ನಿಮ್ಗೇನಾದರೂ ಇದೆಯಾ? ಈ ಥರ ಒಂದು ಅಡ್ವೆಂಚರ್ ಸ್ಪೋರ್ಟ್ ನಿಮ್ಮ ಬಕೆಟ್ ಲಿಸ್ಟಲ್ಲಿದ್ದರೆ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮ ಸಾಗ್ತಾ ಇದೆ. ಸಮಯ ಆಗ್ತಿರೋದು 1:45. ಇನ್ನು ಈ ಜಿಗಿಯೋದಕ್ಕೆ ಆಸಕ್ತಿ ಪಡುವಂತಹ ವ್ಯಕ್ತಿಗಳ ಜೊತೆಗೆ ಅಥವಾ ಇನ್ಸ್ಟ್ರಕ್ಟರ್ ಮತ್ತು ಸ್ಕೈ ಡೈವರ್ಸ್ ಇವರೊಟ್ಟಿಗೆ ಒಂದು ಬ್ಯಾಗ್ ಇರುತ್ತೆ. ಈ ಒಂದು ಬ್ಯಾಗ್ ಪ್ಯಾಕಲ್ಲಿ ಏನೇನಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಹಾರ್ನೆಸ್ ಅಂತ ಕರೀತಾರೆ. ಹಾರ್ನೆಸ್ ಅಂತಂದರೆ ಏನು ಅಂತಂದರೆ ಸ್ಕೈ ಡೈವರು ಮತ್ತು ಇನ್ಸ್ಟ್ರಕ್ಟರು ಮತ್ತು ಅವ್ರ ಜೊತೆ ಇರುವಂತಹ ಪ್ಯಾರಚೂಟ್ ಇವಷ್ಟನ್ನು ಸೆಕ್ಯೂರ್ ಆಗಿ ಕನೆಕ್ಟ್ ಮಾಡುವಂತಹ ಒಂದು ಎಕ್ವಿಪ್ಮೆಂಟ್ ಅದು. ಸೊ ಇನ್ಸ್ಟ್ರಕ್ಟರ್ ಹಾರ್ನೆಸ್ಸು ಮತ್ತು ಸ್ಕೈ ಡೈವ್ ಮಾಡೋರ ಹಾರ್ನೆಸ್ಸು ಎಲ್ಲವೂ ಕೂಡ ಒಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಆಮೇಲೆ ಒಂದು ಮೇನ್ ಪ್ಯಾರಚೂಟ್ ಇರುತ್ತೆ. ಈ ಇದೊಂದು ಅಡ್ವೆಂಚರ್ ಸ್ಪೋರ್ಟ್ ಆಗಿರೋದ್ರಿಂದ ಬಹಳಷ್ಟು ಸಾರಿ ರ್ಯಾಮ್ ಏರ್ ಪ್ಯಾರಚೂಟ್ಸ್ನ ಬಳಸ್ತಾರೆ. ಗಾಳಿಯನ್ನು ಒಳಗಡೆ ತಗೊಂಡು ಒಂದು ರೀತಿ ರೆಕ್ಕೆಯ ಶೇಪಲ್ಲಿ ಇದು ಸ್ಪ್ರೆಡ್ ಆಗುತ್ತೆ. ಸೊ ಅದನ್ನು ರ್ಯಾಮ್ ಏರ್ ಪ್ಯಾರಚೂಟ್ಸ್ ಅಂತ ಕರೀತಾರೆ. ಅದೇ ಕಾರಣಕ್ಕೆ ನೀವು ಆರಾಮಾಗಿ ಅದು ಪ್ಯಾರಚೂಟ್ ಓಪನ್ ಆಗಿದ ತಕ್ಷಣ ನೀವು ಯಾವ ಡಿರೆಕ್ಷನಲ್ಲಿ ಬೇಕಾದರೂ ಓಡಿಸ್ಕೊಂಡು ಬರ್ಬೋದು. ಮತ್ತೊಂದಿರುತ್ತೆ ರಿಸರ್ವ್ ಪ್ಯಾರಚೂಟ್ ಅಂತ. ಮೇನ್ ಪ್ಯಾರಚೂಟ್ನಲ್ಲಿ ಸೀರಿಯಸ್ ಪ್ರಾಬ್ಲಮ್ ಏನಾದರೂ ಬಂದುಬಿಟ್ರೆ ಇನ್ನೊಂದು ಬ್ಯಾಕಪ್ಪಿಗೆ ಇರಬೇಕಲ್ವಾ. ಸೊ ಅದನ್ನು ರಿಸರ್ವ್ ಪ್ಯಾರಚೂಟ್ ಅಂತ ಕರೀತಾರೆ. ಮತ್ತು ಪೈಲಟ್ ಚೂಟ್ ಅಂತ ಇನ್ನೊಂದು ಕರೀತಾರೆ. ಇದೊಂದು ಚಿಕ್ಕ ಪ್ಯಾರಚೂಟು. ದೊಡ್ಡ ಮೇನ್ ಪ್ಯಾರಚೂಟ್ ಓಪನ್ ಆಗೋದಕ್ಕಿಂತ ಮುಂಚೆ ಇದು ಫಸ್ಟು ಡಿಪ್ಲಾಯ್ ಆಗಬೇಕು. ಆಮೇಲೆ ಆಲ್ಟಿಮೀಟರ್. ಆಲ್ಟಿಮೀಟರ್ ಅಂದರೆ ನೀವು ಯಾವ ಆಲ್ಟಿಟ್ಯೂಡಲ್ಲಿ ಇದ್ದೀರಾ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಒಂದು ಚಿಕ್ಕ ಡಿವೈಸನ್ನು ಇಟ್ಕೊಂಡಿರ್ತಾರೆ. ಮತ್ತು ಆಟೋಮೇಟೆಡ್ ಆಕ್ಟಿವೇಷನ್ ಡಿವೈಸ್ ಅಂತ. ಅಕಸ್ಮಾತ್ ನಿಮ್ಮ ಮೇನ್ ಪ್ಯಾರಚೂಟು ವರ್ಕ್ ಆಗಲಿಲ್ಲ, ಅಕಸ್ಮಾತ್ ನಿಮ್ಮ ಬ್ಯಾಕಪ್ ಪ್ಯಾರಚೂಟು ವರ್ಕ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಬ್ಯಾಕಪ್ ಸೇಫ್ಟಿ ಡಿವೈಸ್ನ ಕೂಡ ಇಟ್ಟಿರ್ತಾರೆ. ಯಾವ ನೀವು ಬೇಕಾಗಿರುವಂತಹ ಆಲ್ಟಿಟ್ಯೂಡ್ ಈ ಒಂದು ಹೈಟಿಗೆ ನೀವು ಬಂದ ಮೇಲೂ ನಿಮ್ಮ ಪ್ಯಾರಚೂಟ್ ಓಪನ್ ಆಗಲಿಲ್ಲ ಅಂತಂದರೆ ರಿಸರ್ವ್ ಪ್ಯಾರಚೂಟು ಡಿಪ್ಲಾಯ್ ಆಗಲಿಲ್ಲ ಅಂತಂದರೆ ಇದು AAD ಅಂತ ಹೇಳ್ತಾರೆ, ಆಟೋಮೆಟಿಕ್ ಆಕ್ಟಿವೇಷನ್ ಡಿವೈಸ್ ಅಂತ ಹೇಳ್ತಾರೆ, ಇದು ಓಪನ್ ಆಗುತ್ತೆ. ಮತ್ತು ಕಣ್ಣಿಗೆ ಒಂದು ಗ್ಲಾಸಸ್ ಕೊಡ್ತಾರೆ, ಬಿಕಾಸ್ ಕೆಳಗಡೆ ನೀವು ಗ್ರಾವಿಟಿಯಿಂದ ಗುರುತ್ವಾಕರ್ಷಣೆಯಿಂದ ಕೆಳಗಡೆ ಬರ್ತಾ ಇದ್ದಾಗ ಏರ್ ಹೊಡೆಯುತ್ತಲ್ಲ, ಅದರಿಂದ ನಿಮಗೆ ಕಣ್ಣು ಬಿಡೋದಕ್ಕಾಗಲ್ಲ. ಬಟ್ ನೀವು ಸ್ಕೈ ಡೈವಿಂಗ್ ಮಾಡೋರ ಆಸೆನೆ ಕೆಳಗಡೆ ಏನಿದೆ ಅಂತೆಲ್ಲ ನೋಡಬೇಕು ಅಂತ, ಅದನ್ನೆಲ್ಲ ನೋಡೋದಕ್ಕೆ ಗಾಗಲ್ಸನ್ನು ಕೂಡ ಇವರು ಕೊಡ್ತಾರೆ. ಎಲ್ಲ ಎಕ್ವಿಪ್ಮೆಂಟ್ ರೆಡಿ ಇದೆ, ಏರ್ಕ್ರಾಫ್ಟ್ ಜಂಪ್ ಆಲ್ಟಿಟ್ಯೂಡಿಗೆ ಹೋಗಿದೆ, ಇನ್ನೇನು ಡೋರ್ ಓಪನ್ ಆಗುತ್ತೆ, ನೀವು ನಿಜವಾಗ್ಲೂ ಜಂಪ್ ಮಾಡೋದಕ್ಕೆ ಶುರು ಮಾಡ್ಬೋದು. ನಿಮಗೆ ಧೈರ್ಯ ಇದ್ದರೆ, ನೀವು ಮಾಡಲೇಬೇಕು ಅಂತ ಇದ್ದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಹಾಗೆ ಜಿಗಿದ ಮೇಲೆ ದೇಹಕ್ಕೆ ಏನಾಗುತ್ತೆ, ಏನೆಲ್ಲ ಬದಲಾವಣೆಗಳಾಗುತ್ತೆ, ಇದ್ರ ಬಗ್ಗೆ ಹೇಳ್ತೀನಿ ಈ ಒಂದು ಗೀತೆಯ ನಂತರ.

ಸುದರ್ಶನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮೇಡಮ್, ನನಗೆ ಈ ತರ ಅಡ್ವೆಂಚರ್ ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಆಗತ್ತೆ. ನಾನು ಸ್ಕೂಬಾ ಡ್ರೈವಿಂಗ್ ನ ಟ್ರೈ ಮಾಡಿದ್ದೀನಿ, ಸ್ಕೈ ಡೈವಿಂಗ್ ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಇದು ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇದೆ, ನಾನು ಟ್ರೈ ಮಾಡಲೇಬೇಕು ಇದನ್ನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೂ ಕೂಡ ಈ ತರ ಒಂದು ಅಡ್ವೆಂಚರ್ ಸ್ಪೋರ್ಟ್ ನ ನೀವು ಟ್ರೈ ಮಾಡಬೇಕು ಅಂತ ಅನ್ಸುತ್ತಾ, ಅಥವಾ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನೀವು ನಮಗೆ ಸಂದೇಶಗಳನ್ನ ಕಳಿಸ್ಕೊಡಿ. 9480901013 ಇನ್ನು 10 ನಿಮಿಷಗಳ ಕಾಲ ಈ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಹಾಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಜಿಗಿದ ನಂತರ ದೇಹಕ್ಕೆ ಏನಾಗುತ್ತೆ, ಜಂಪ್ ಮಾಡಿದ ತಕ್ಷಣ ದೇಹಕ್ಕೆ ಏನಾಗುತ್ತೆ. ಒಂದು ಇನ್ಸ್ಟ್ರಕ್ಟರ್ ಮತ್ತು ಪ್ಯಾಸೆಂಜರ್ ಇಬ್ಬರು ಏರ್ಕ್ರಾಫ್ಟಿಂದ ಹೊರಗಡೆ ಬರ್ತಾರೆ, ಫ್ರೀ ಫಾಲ್ ಆಗುತ್ತೆ. ಫಸ್ಟು ಅವರಿಬ್ರು ಬಿದ್ದಿದ ತಕ್ಷಣ ಫ್ರೀ ಫಾಲ್, ಮೇ ಬಿ ಒಂದು 10-12 ಸೆಕೆಂಡ್ ತನಕ ಫ್ರೀ ಫಾಲ್ ಆಗುತ್ತೆ, ಒಂದು ಆಲ್ಟಿಟ್ಯೂಡ್ ರೀಚ್ ಆಗೋವರೆಗೂ. ಆ ಆಲ್ಟಿಟ್ಯೂಡ್ ರೀಚ್ ಆಗಿದ ತಕ್ಷಣ ಪ್ಯಾರಚೂಟ್ ಓಪನ್ ಆಗಲ್ಲ, ಫಸ್ಟು ಫ್ರೀ ಫಾಲ್ ಆದಮೇಲೆ ಪ್ಯಾರಚೂಟು ಓಪನ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಪ್ಯಾರಚೂಟ್ ಓಪನ್ ಆಗುತ್ತೆ, ಪ್ಯಾರಚೂಟ್ ಓಪನ್ ಆಗಿ ಎಲ್ಲವೂ ಡಿಪ್ಲಾಯ್ ಆಗೋಕ್ಕೆ ಶುರು ಆಗುತ್ತೆ. ಮತ್ತೆ ಇನ್ನೂ ಕೆಳಗಡೆ ನೀವು ಬಂದಿದ ತಕ್ಷಣ ನೀವು ಲ್ಯಾಂಡಿಂಗ್ಗೆ ರೆಡಿ ಆಗಬೇಕಲ್ವಾ, ಸೊ ಲ್ಯಾಂಡಿಂಗ್ ಗೇರ್ಸ್ ಎಲ್ಲವೂ ಕೂಡ ರೆಡಿ ಆಗುತ್ತೆ. ಸೊ ಇದೊಂದು ಸೀಕ್ವೆನ್ಸ್ ಅಲ್ಲಿ ನಡೀತಾ ಇರುತ್ತೆ. ಒಂದು ಸ್ಕೈ ಡೈವಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ಸುಮ್ಮನೆ ತಗೊಂಡೋಗಿ ನಿಮ್ನ ಆಕಾಶದಿಂದ ತಳ್ಳಿ ಬಿಟ್ಬಿಡ್ತಾರೆ ಅಂತಲ್ಲ, ಅದಕ್ಕೆಲ್ಲದಕ್ಕೂ ಪ್ರಿಪರೇಷನ್ ಇರುತ್ತೆ, ಅದರದೇ ಆದಂತಹ ಸೈನ್ಸ್ ಇರುತ್ತೆ, ಎಲ್ಲಿ ಏನ್ ಮಾಡಬೇಕು ಅಂತ ಎಲ್ಲನೂ ಪ್ರೋಗ್ರಾಮ್ ಆಗಿರುತ್ತೆ ಆಲ್ರೆಡಿ. ಆ್ಯಂಡ್ ಸುಮ್ಮನೆ ಬಿದ್ದಿದ ತಕ್ಷಣ ಪ್ಯಾರಚೂಟ್ ಓಪನ್ ಆಗಲ್ಲ ಆ ಥರ ಕೇಸಸ್ ಇದ್ದರೂ ಕೂಡ, ಬಟ್ ಎಲ್ಲ ಪ್ರಿಪರೇಷನ್ನ ಮಾಡ್ಕೊಂಡಿರ್ತಾರೆ. ಸೊ ಒಂದು ಪ್ಯಾರಚೂಟ್ ಅಲ್ಲ ಅಂತ ಬ್ಯಾಕಪ್ಗೆ ತುಂಬ ರಿಸರ್ವ್ಸ್ನ ಅವರು ಇಟ್ಕೊಂಡಿರ್ತಾರೆ. ಲ್ಯಾಂಡಿಂಗ್ ಏರಿಯಾಗೆ ನೀವು ಬರ್ತೀರಾ, ಲ್ಯಾಂಡಿಂಗ್ ಸೇಫ್ಟಿಯನ್ನು ಕೂಡ ಅವ್ರು ನೋಡಬೇಕಲ್ವ, ಅಷ್ಟು ಮೇಲಿಂದ ನೀವು ಕೆಳಗಡೆ ತನಕ ಬರಬೇಕು, ಆ ಒಂದು ಗಾಳಿಯ ದಿಕ್ಕನ್ನು ನೋಡಬೇಕು, ಯಾವ ಆಲ್ಟಿಟ್ಯೂಡಲ್ಲಿ ಇದ್ದೀರಾ ನೋಡಬೇಕು, ಲ್ಯಾಂಡಿಂಗ್ ಏರಿಯಾ ಸೂಟಬಲ್ ಆಗಿದೆಯಾ ನೀವು ಲ್ಯಾಂಡ್ ಆಗೋದಕ್ಕೆ ಅನ್ನೋತ್ತಾ ನೋಡಬೇಕು. ಸೊ ಇವೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಅವರು ಸ್ಕೈ ಡೈವಿಂಗ್ ಅನ್ನುವಂತಹ ಒಂದು ದೊಡ್ಡ ಸೆಟಪ್ ಅನ್ನ ಮಾಡಿರ್ತಾರೆ. ಸಾಕಷ್ಟು ಖರ್ಚು ಕೂಡ ಆಗುತ್ತೆ ಈ ಸ್ಕೈ ಡೈವಿಂಗ್ ನೀವು ಮಾಡಬೇಕು ಅಂತಂದ್ರೆ. ಸಾಮಾನ್ಯವಾಗಿ ಜಸ್ಟ್ ಒಂದು 2,000-3,000-5,000 ಮುಗಿಯಲ್ಲ, ಇದಕ್ಕೆ ಆದಂತಹ ಸೆಪರೇಟ್ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಟ್ರೈನಿಂಗು ಸತತವಾಗಿ ಒಂದು 3-4 ಡೇಸ್ ನಿಮಗೆ ಭೂಮಿ ಮೇಲೆ ಈ ಒಂದು ಮಾಕ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ ನಿಮ್ಗೆ ಇದನ್ನ ಟ್ರೈನಿಂಗ್ ಕೊಡ್ತಾರೆ, ಅದಾದ್ಮೇಲೆ ನೀವು ನಿಜವಾಗ್ಲೂ ಫ್ಲೈ ಮಾಡೋದು. ಸೊ ಇಡೀ ಈ ಎಕ್ಸ್ಪೀರಿಯನ್ಸ್ನ ನೀವು ತಗೋಬೇಕು ಅಂತಂದ್ರೆ ಏನಿಲ್ಲ ಅಂತಂದ್ರು ಮಿನಿಮಮ್ 50-60,000 ದೇಶದ ಮೇಲೆ, ಯಾವ ದೇಶದಲ್ಲಿ ಹೇಗೆ ನೀವು ಮಾಡಬೇಕು ಅಂತ ಅನ್ಕೊಂತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಎಕ್ಸ್ಪೀರಿಯನ್ಸ್ನ ನೀವು ಎಲ್ಲೆಲ್ಲಿ ಮಾಡ್ಬೋದು ಗೊತ್ತಾ? ಸಿಟಿ ಲೈನನ್ನು ನೋಡಬೇಕು ಅಂತಂದರೆ ನೀವು ದುಬೈ ಅಂತ ಜಾಗದಲ್ಲಿ ಮಾಡ್ಬೋದು, ಡೆಸರ್ಟ್ಸ್ನ ನೋಡ್ಬೋದು, ಅಥವಾ ಪಾಮ್ ಜುಮೇರಾ ಆ ಒಂದು ಫ್ಯಾನ್ ಥರ ಒಂದು ಕಾಣಿಸುತ್ತಲ್ಲ ಅದನ್ನು ನೋಡ್ಬೋ, ಅದ್ರ ಮೇಲ್ಗಡೆ ಮಾಡ್ತಾರೆ ದುಬೈನಲ್ಲಿ. ಇಂಟರ್ಲಾಕನ್ನಲ್ಲಿ ಮಾಡ್ಬೋದು, ಸ್ವಿಟ್ಜರ್ಲೆಂಡ್ನಲ್ಲಿ ಕೂಡ ಮಾಡ್ಬೋದು, ಎಲ್ಲ ಬೆಟ್ಟ ಗುಡ್ಡಗಳ ಮಧ್ಯೆ ಅಥವಾ ಲೇಕ್ಗಳ ಮಧ್ಯದಲ್ಲಿ ಮಾಡ್ಬೋದು. ನ್ಯೂಜಿಲೆಂಡಲ್ಲಿ ಕೂಡ ಸ್ಕೈ ಡೈವಿಂಗ್ ಸಿಕ್ಕಾಬಡೆ ಫೇಮಸ್ಸು, ಜನರು ಅಲ್ಲೇ ಹೋಗಿ ಸ್ಕೈ ಡೈವಿಂಗ್ ಮಾಡಬೇಕು ಅಂತ ಎಷ್ಟೊಂದು ಜನ ಬಕೆಟ್ ಲಿಸ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಸ್ಟ್ರೇಲಿಯಾದಲ್ಲಿ ಫೇಮಸ್ಸು, USL ಫೇಮಸ್ಸು, ಹೀಗೆ ಸಾಕಷ್ಟು ಜಾಗಗಳಿದೆ ಅಲ್ಲೆಲ್ಲವೂ ಕೂಡ ಅದರದೇ ಆದಂತಹ ಒಂದು ಲ್ಯಾಂಡ್ಸ್ಕೇಪ್ಸ್ ಇದೆ, ಅದನ್ನು ನೋಡಬೇಕು ಅಂತ ಬಯಸೋರು ಆಯಾ ಜಾಗಕ್ಕೆ ಹೋಗಿ ಸ್ಕೈ ಡೈವಿಂಗನ್ನು ಮಾಡ್ತಾರೆ. ಇನ್ನು ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಸ್ಕೈ ಡೈವಿಂಗ್ ಅಂದರೆ ಕೇವಲ ವಿಮಾನದಿಂದ ಜಿಗಿಯೋದಲ್ಲ, ಅದರ ಹಿಂದೆ ತುಂಬ ಏವಿಯೇಷನ್ಸ್ ಇದೆ, ತುಂಬ ಏರೋಡೈನಾಮಿಕ್ಸ್ ಇದೆ, ಪ್ಯಾರಚೂಟ್ ಇಂಜಿನಿಯರಿಂಗ್ ಇದೆ, ಸೇಫ್ಟಿ ಟೆಕ್ನಾಲಜಿ ಇದೆ. ಇವೆಲ್ಲವನ್ನು ಅನುಭವಿಸುವ ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಧೈರ್ಯ ಅಷ್ಟೇ. ವಿಮಾನದ ಬಾಗಿಲಿನಿಂದ ಹೊರಗೆ ಬಂದ ಆ ಕೆಲವು ಕ್ಷಣಗಳು ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುವಂತಹ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನನಗಂತೂ ತುಂಬ ಥ್ರಿಲ್ಲಿಂಗ್ ಆಗಿ ಅನಿಸ್ತಾ ಇದೆ. ಹಾಗೆಯೇ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ತುಂಬ ಚೆನ್ನಾಗಿದೆ ಮೇಡಮ್, ಸ್ಕೈ ಡೈವಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ ಮಾಹಿತಿ ಅಂತೂ ಖಂಡಿತವಾಗೂ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೋಮಲ ಅವರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ದಾರೆ, ಸ್ಕೈ ಡೈವಿಂಗ್ ಮಾಡಬೇಕು ಮೇಡಮ್ ಬಟ್ ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ಭಯ ಪಟ್ಕೊಳ್ಳೋದಕ್ಕೆ ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಸಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ನೀವು ಅಡ್ವೆಂಚರ್ ಸ್ಪೋರ್ಟ್ ಮಾಡಬೇಕು ಅಂತಿದ್ರೆ ಇದನ್ನ ಬಕೆಟ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಇವತ್ತಲ್ಲ ನಾಳೆ ಯಾವತ್ತೋ ಒಂದಿನ ನೀವು ಕೂಡ ಟ್ರೈ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯ ಗೀತೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಪಾನಿಪುರಿ ಸಿನಿಮಾದಿಂದ. ಈ ಒಂದು ಗೀತೆಯ ನಂತರ ಸರಿಯಾಗಿ 2 ಗಂಟೆಗೆ ದೋಪರ್ ಸಮಾಚಾರ ಡೆಲ್ಲಿ ಕೇಂದ್ರದಿಂದ ನಿಮಗೆ ಇರುತ್ತೆ. 2:15 ಮಿಡ್ ಡೇ ನ್ಯೂಸ್, ನ್ಯೂಸ್ ಇನ್ ಇಂಗ್ಲಿಷ್ ಇರುತ್ತೆ. ಅದಾದ ಮೇಲೆ 2:30 ಕನ್ನಡದಲ್ಲಿ ವಾರ್ತಾ ಸಂಚಿಕೆ ಇರುತ್ತೆ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ 101.3 MHz. 2:40 ನಾನು ಬರ್ತೀನಿ ಎವರ್ ಗ್ರೀನ್ ಕನ್ನಡ ಗೀತೆಗಳೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಮುಂದಿನ ವರ್ಷದಿಂದ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಾರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯ ದೇಶಕ್ಕೆ ಮಾದರಿಯಾಗಿದ್ದು ಕರ್ನಾಟಕಕ್ಕೂ ಅವರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಬರಗಾಲದ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ಅರ್ಥವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಜನರನ್ನು ಮಾನಸಿಕವಾಗಿ ಸಿದ್ಧಪಡಿಸಿ ಕುಡಿಯುವ ನೀರಿನ ಪೂರೈಕೆಗೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕಾಗಿ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ನಾಯಕರು ಜನರನ್ನು ಪ್ರಚೋದನೆ ಮಾಡುವ ಕೆಲಸ ಮಾಡುತ್ತಿದ್ದು, ರಾಜ್ಯಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯ ತನ್ನ ವೈವಿಧ್ಯಮಯ ಪ್ರವಾಸೋದ್ಯಮ ಆಕರ್ಷಣೆಗಳನ್ನು ಪ್ರದರ್ಶಿಸುತ್ತಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಕರ್ನಾಟಕ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದರು. ಯುಎಇ ಮೂಲದ ಪ್ರವಾಸೋದ್ಯಮ ಕಂಪನಿಗಳೊಂದಿಗೆ ದುಂಡುಮೇಜಿನ ಸಂವಾದ ನಡೆಸಿ ಕರ್ನಾಟಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮಾರ್ಗಗಳ ಕುರಿತು ಚರ್ಚಿಸಿದರು. ಮಳಿಗೆಯಲ್ಲಿ ರಾಜ್ಯದ ಪರಂಪರೆ, ಸಂಸ್ಕೃತಿ, ಭೂದೃಶ್ಯಗಳು ಹಾಗೂ ಪ್ರವಾಸೋದ್ಯಮ ಅನುಭವಗಳನ್ನು ಪ್ರದರ್ಶಿಸಲಾಯಿತು. ಮೈಸೂರು, ಹಂಪಿ, ಬಾದಾಮಿ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳ ಪ್ರವಾಸಿ ತಾಣಗಳ ಬಗ್ಗೆ ಸಚಿವರು ಬೆಳಕು ಚೆಲ್ಲಿದ್ದಾರೆ. ಎಟಿಎಂ ದುಬೈ ಮೂಲಕ ಕರ್ನಾಟಕವನ್ನು ಜಾಗತಿಕ ಪ್ರವಾಸೋದ್ಯಮ ಸಮುದಾಯಕ್ಕೆ ಪರಿಚಯಿಸಿ ಹೆಚ್ಚಿನ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಆಕರ್ಷಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಪ್ರವಾಸೋದ್ಯಮ ಕ್ಷೇತ್ರದ ಪ್ರಮುಖ ವಾರ್ಷಿಕ ವ್ಯಾಪಾರ ಮೇಳವಾದ ಇದು ಜಾಗತಿಕ ಪ್ರವಾಸೋದ್ಯಮ ವೃತ್ತಿಪರರಿಗೆ ವ್ಯಾಪಾರ ವೇದಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತ ನಿರ್ಣಾಯಕ ಆಡಳಿತ, ವೇಗದ ಆರ್ಥಿಕ ಬೆಳವಣಿಗೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಹಾಗೂ ಆಡಳಿತವನ್ನು ಸ್ಮರಿಸಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜನಸೇವೆಯೇ ಪ್ರಭು ಸೇವೆ ಎಂಬ ಧ್ಯೇಯದೊಂದಿಗೆ ಬಿಜೆಪಿ, ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಉದ್ಘಾಟಿಸಿದರು. ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಸಭಿಕರ ಜತೆ ಸಂವಿಧಾನ ಪೀಠಕ್ಕೆ ಓದಿ ಯುವ ಸಂಸತ್ ಸಭೆ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಶಿವರಾಜ್ ತಂಗಡಗಿ, ರಿಜ್ವಾನ್ ಹರ್ಷದ್, ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ

0: ತಾರರ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಕಲಬುರಗಿ ನಗರದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಸಂಗೀತ ನೃತ್ಯ ಹಾಗೂ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಕರೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸ, ಕಲೆ, ಸಂಸ್ಕೃತಿ, ಪರಂಪರೆ ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಜನರೊಂದಿಗೆ ಸಂಭ್ರಮಿಸುವ ಉದ್ದೇಶದಿಂದ ಕಲಬುರಗಿ ನಗರದ ವಿವಿಧ ವೇದಿಕೆಗಳಲ್ಲಿ ಎರಡು ದಿನಗಳ ಕಾಲ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಪ್ಪನಕೆರೆಯಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 9:30 ಪ್ರತಿ 30 ನಿಮಿಷಕ್ಕೊಮ್ಮೆ ಧ್ವನಿ ಬೆಳಕು ಕಾರ್ಯಕ್ರಮ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಸಾವನ್ನಪ್ಪಿದ್ದಾರೆ. ಸಚಿವ ಸಿ ಪುಟ್ಟರಂಗಶೆಟ್ಟಿ ಇಂದು ಅವರ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿ ಉಳಿದ 15 ಲಕ್ಷ ಪರಿಹಾರವನ್ನು ಶೀಘ್ರವೇ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಮಾಸಿಕ 4,000 ಹಣದ ಜೊತೆಗೆ ಡಿ ಗ್ರೂಪ್ ಉದ್ಯೋಗ ನೀಡುವ ಭರವಸೆ ನೀಡಿದ್ದಾರೆ. ಬಳಿಕ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಾಧಿಕಾರಿಗಳಿಗೆ ನರಹಂತಕ ಹುಲಿಯನ್ನು ಕೂಡಲೇ ಸೆರೆ ಹಿಡಿಯುವಂತೆ ಸೂಚಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಎಷ್ಟು ಹುಲಿಗಳಿವೆ ಎಂಬುದನ್ನು ಗುರುತಿಸಿ ಆದಷ್ಟು ಬೇಗ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿ ಸೆರೆ ಹಿಡಿಯುವಂತೆ ನಿರ್ದೇಶನ ನೀಡಿದ್ದಾರೆ. ಈಗಾಗಲೇ ಆಯಕಟ್ಟಿನ ಸ್ಥಳದಲ್ಲಿ ಅರಣ್ಯ ಇಲಾಖೆ ಕೊಟ್ಟಿಗೆ ಮಾದರಿ ಬೋನಿಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದು ಡ್ರೋನ್ ಕ್ಯಾಮರಾ ಮೂಲಕವೂ ಹುಲಿ ಪತ್ತೆಗೆ ಕ್ರಮ ವಹಿಸಲಾಗಿದೆ. ಮೀನುಗಾರಿಕೆ ಹಾಗೂ ಬಂದರು ಸಚಿವ ಕೆಎಸ್ ಬಸವಂತಪ್ಪ ಇಂದು ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ಧಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಸಾಗರಮಾಲಾ ಯೋಜನೆಯಡಿ ಕಾರವಾರ ಬಂದರು ವಿಸ್ತರಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಬಂದರಿನ ಪ್ರಸ್ತುತ ಸ್ಥಿತಿ, ಅಭಿವೃದ್ಧಿ ಯೋಜನೆಗಳು ಹಾಗೂ ಸ್ಥಳೀಯ ಮೀನುಗಾರರ ಸಮಸ್ಯೆಗಳ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಸಾಗರಮಾಲಾ ಯೋಜನೆಯಡಿ ಬಂದರು ವಿಸ್ತರಣೆ ಕಾಮಗಾರಿಗಳಿಂದ ಸ್ಥಳೀಯ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಬಂದರು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಬಂದರು ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯಲ್ಲಿ 2,315 ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಮೂರ್ತಿ ವಿಸರ್ಜನೆ ಮೆರವಣಿಗೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲದಂತೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 21 ಅತಿ ಸೂಕ್ಷ್ಮ, 350 ಸೂಕ್ಷ್ಮ ಹಾಗೂ 1,934 ಸಾಧಾರಣ ಪ್ರದೇಶಗಳೆಂದು ಗುರುತಿಸಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾ, ವಾಚ್ ಟವರ್, ಪಿಎ ವ್ಯವಸ್ಥೆ ಹಾಗೂ ಲೈಟಿಂಗ್ ವ್ಯವಸ್ಥೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ಜಿಬಿಎನ 5 ನಗರಪಾಲಿಕೆಗಳಲ್ಲಿ ನಿನ್ನೆ ಒಟ್ಟು 1,84,000 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಕೇಂದ್ರ ನಗರಪಾಲಿಕೆಯಲ್ಲಿ 28,860, ಪೂರ್ವ ನಗರಪಾಲಿಕೆಯಲ್ಲಿ 8,460, ಉತ್ತರ ನಗರಪಾಲಿಕೆಯಲ್ಲಿ 16,857, ದಕ್ಷಿಣ ನಗರಪಾಲಿಕೆಯಲ್ಲಿ 10,372, ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯಲ್ಲಿ 1,20,000ಕ್ಕೂ ಅಧಿಕ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಎರಡನೇ ಹಂತದಲ್ಲಿ ಸಾಂಸ್ಕೃತಿಕ ನಗರಿಗೆ ಆಗಮಿಸಿರುವ 3 ದಸರಾ ಆನೆಗಳ ತೂಕ ಪರೀಕ್ಷೆಯನ್ನು ಇಂದು ತೂಕ ಮಾಪನ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಬಾರಿಯ ತೂಕ ಪರೀಕ್ಷೆಯಲ್ಲಿ ಗಜಪಡೆಯ ಹೊಸ ಸದಸ್ಯ ಸುಗ್ರೀವ ಆನೆ ಎಲ್ಲರ ಗಮನ ಸೆಳೆದಿದ್ದು ತೂಕದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ. ಸುಗ್ರೀವ ಆನೆ ಬರೋಬ್ಬರಿ 5,850 ಕೆಜಿ ತೂಕುವ ಮೂಲಕ ದಸರಾ ಆನೆಗಳ ಪೈಕಿ ಅತ್ಯಂತ ಭಾರವಾದ ಆನೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಚೈತ್ರ 3,295 ಕೆಜಿ, ರೂಪಾ ಆನೆ 3,260 ಕೆಜಿ ತೂಕವಿದೆ. ಮೊದಲನೇ

0: ತಂಡದಲ್ಲಿ ಬಂದಿರುವ ಶ್ರೀಕಂಠ ಆನೆಯು 5,790 ಕೆಜಿ ತೂಕ ಹೊಂದಿತ್ತು. ಇದೀಗ ಎರಡನೇ ಹಂತದಲ್ಲಿ ಆಗಮಿಸಿದ ಸುಗ್ರೀವ ಶ್ರೀಕಂಠನಿಗಿಂತ 60 ಕೆಜಿ ಹೆಚ್ಚಿರುವ ಮೂಲಕ ಶ್ರೀಕಂಠ ಆನೆಯನ್ನೇ ಹಿಂದಿಕ್ಕಿ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದೆ. ಆನೆಗಳ ಆರೋಗ್ಯ, ಬಲ ಹಾಗೂ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಸಾಮರ್ಥ್ಯವನ್ನು ಅಳೆಯಲು ಈ ತೂಕ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿದೆ. ಎಲ್ಲ ಆನೆಗಳು ಸಂಪೂರ್ಣ ಆರೋಗ್ಯದಿಂದ ಇವೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026 ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 2:41 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ. ಈ ಹೊತ್ತಿನ ಕಾರ್ಯಕ್ರಮ ಎವರ್ ಗ್ರೀನ್ ಕನ್ನಡ ಗೀತೆಗಳನ್ನ ಕೇಳುವಂತಹ ಸಮಯ. ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತದೆ ನೀ ಮೋಹಿಸು ಅನ್ನುವಂತಹ ಗೀತೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯ ಆಗಿದೆ 3:34. ಈ ಹೊತ್ತಿನ ಕಾರ್ಯಕ್ರಮ ಹೊಂಬಿಸಿಲುಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದ್ಕೊಂಡು ತಡ ಮಾಡದೆ ಬೇಡ, ಬೇಗ ಬೇಗ ಪ್ರಶ್ನೆಯನ್ನು ಶುರು ಮಾಡಿಬಿಡ್ತೀನಿ. ಸೊ ಈ ಒಂದು ಸ್ಟೋರಿ ಲೈನ್ನ ಕೇಳಿಸ್ಕೊಳ್ಳಿ. ನಾನು ಒಂದು ಸತಿ ಈ ಸ್ಟೋರಿ ಲೈನ್ನ ಹೇಳ್ತೀನಿ. ಪ್ರಶ್ನೆ ಏನಪ್ಪ ಅಂತಂದರೆ, ಈ ಸ್ಟೋರಿ ಲೈನಲ್ಲಿ ಬರುವಂತಹ ಸಿನಿಮಾಗಳ ಹೆಸರು ಹಾಗೆ ಸಂಖ್ಯೆ ಎರಡೂ ಕೂಡ ನೀವು ಬರೆದು ನನಗೆ ಕಳಿಸ್ಬೇಕು. ಒಬ್ಬ ಹುಡುಗನಿಗೆ ಜೀವನದಲ್ಲಿ ಒಂದೇ ಒಂದು ಆಸೆ, ತನ್ನ ಕನಸಿನ ಹುಡುಗಿಯನ್ನು ಮದುವೆ ಆಗಬೇಕು. ಒಂದು ದಿನ ಅವನಿಗೆ ಚೆಲುವಿನ ಚಿತ್ತಾರದಂತೆ ಅನಿಸುವ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ. ಮೊದಲಿಗೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ದಿನಗಳು ಕಳೆದಂತೆ ಆ ಸ್ನೇಹ ಅಮೃತಧಾರಿಯಾಗಿ ಸಿಹಿಯಾದ ಪ್ರೀತಿಯಾಗಿ ಬದಲಾಗುತ್ತೆ. ಆದರೆ ಅವರ ಪ್ರೀತಿಯ ವಿಷಯ ಮನೆಗೆ ಗೊತ್ತಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಹುಡುಗಿ ಅವನನ್ನು ಬಿಟ್ಟು ಹೋಗ್ತಾಳೆ. ಅವಳನ್ನು ಹುಡುಕಲು ಹುಡುಗ ಸವಾರಿ ಹೊರಡ್ತಾನೆ. ದಾರಿಯಲ್ಲಿ ಅವನಿಗೆ ತನ್ನ ಹಳೆಯ ಸ್ನೇಹಿತರು ಸಿಗ್ತಾರೆ. ಅವರ ಜೊತೆ ಕಳೆದ ಹಳೆಯ ಗಾಳಿಪಟದ ದಿನಗಳು ನೆನಪಾಗುತ್ತೆ. ಸ್ನೇಹಿತರು ಅವನಿಗೆ ಒಂದು ಮಾತು ಹೇಳ್ತಾರೆ, ನಿಜವಾಗಿಯೂ ಪ್ರೀತಿಯನ್ನು ಅವಳನ್ನು ಬಿಡಬೇಡ, ಪ್ರಯಾಣವನ್ನು ಮುಂದುವರಿಸು ಅಂತ ಹೇಳ್ತಾರೆ. ಆದರೆ ಅವನು ಮತ್ತೆ ಅವಳ ಹುಡುಕಾಟವನ್ನು ಮುಂದುವರಿಸ್ತಾನೆ. ಈ ಬಾರಿ ಅವನಿಗೆ ಜಂಗ್ಲಿಯಂತಹ ಕಷ್ಟಗಳು ಮುಂದೆ ಬರುತ್ತೆ. ಆದರೂ ಅವನು ಹಿಂದೆ ಸರಿಯಲ್ಲ. ಕೊನೆಗೆ ಹಲವು ವರ್ಷಗಳ ನಂತರ ಒಂದು ಪುಟ್ಟ ಪಟ್ಟಣದಲ್ಲಿ ಅವಳನ್ನು ನೋಡ್ತಾನೆ. ಎಷ್ಟು ಸಿನಿಮಾಗಳ ಹೆಸರನ್ನು ನಾನು ಹೇಳಿದೆ, ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ. ಇನ್ನೊಮ್ಮೆ ರಿಪೀಟ್ ಮಾಡಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ಹುಡುಗನಿಗೆ ಜೀವನದಲ್ಲಿ ಒಂದೇ ಒಂದು ಆಸೆ, ತನ್ನ ಕನಸಿನ ಹುಡುಗಿಯನ್ನು ಮದುವೆ ಆಗಬೇಕು ಅಂತ. ಒಂದು ದಿನ ಅವನಿಗೆ ಚೆಲುವಿನ ಚಿತ್ತಾರದಂತೆ ಅನಿಸುವ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ. ಮೊದಲಿಗೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗ್ತಾರೆ. ದಿನ ಕಳೆದಂತೆ ಆ ಸ್ನೇಹ ಅಮೃತಧಾರಿಯಂತೆ ಸಿಹಿಯಾದ ಪ್ರೀತಿ ಬದಲಾಗುತ್ತೆ. ಆದರೆ ಅವರ ಪ್ರೀತಿ ವಿಷಯ ಮನೆಯಲ್ಲಿ ಗೊತ್ತಾದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಹುಡುಗಿ ಅವನನ್ನು ಬಿಟ್ಟು ದೂರ ಹೋಗ್ತಾಳೆ. ಅವಳನ್ನು ಹುಡುಕಲು ಹುಡುಗ ಸವಾರಿ ಹೊರಡ್ತಾನೆ. ದಾರಿಯಲ್ಲಿ ಅವನಿಗೆ ತನ್ನ ಹಳೆಯ ಸ್ನೇಹಿತರು ಸಿಗ್ತಾರೆ. ಅವರ ಜೊತೆ ಕಳೆದ ಹಳೆಯ ಗಾಳಿಪಟದ ದಿನಗಳು ನೆನಪಾಗುತ್ತೆ. ಸ್ನೇಹಿತರು ಅವನಿಗೆ ಒಂದು ಮಾತು ಹೇಳ್ತಾರೆ, ನಿಜವಾಗಿಯೂ ಅವಳನ್ನು ಪ್ರೀತಿಸುತ್ತಿದ್ದರೆ ಈ ಪ್ರಯಾಣವನ್ನು ನಿಲ್ಲಿಸಬೇಡ ಅಂತ. ಅವನು ಮತ್ತೆ ಅವಳ ಹುಡುಕಾಟವನ್ನು ಮುಂದುವರಿಸ್ತಾನೆ. ಆದರೆ ಈ ಬಾರಿ ಅವನ ಮುಂದೆ ಬರುವುದು ಜಂಗ್ಲಿಯಂತೆ ಕಾಡುವಂತಹ ಕಷ್ಟಗಳು. ಆದರೂ ಅವನು ಹಿಂದೆ ಸರಿಯೋದಿಲ್ಲ. ಯಾವ್ಯಾವ ಸಿನಿಮಾಗಳ ಹೆಸರಿತ್ತು ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ.

ಸಮಯ ಆಗಿದೆ 3:40. ನಾನು ಒಂದು ಸ್ಟೋರಿ ಲೈನ್ ಅನ್ನು ಹೇಳಿ ಎಷ್ಟು ಸಿನಿಮಾಗಳ ಹೆಸರು ಇದೆ ಅಂತ ಕೇಳಿದ್ದೆ. ನಂಬರ್ ಎಂಡಿಂಗ್ ವಿತ್ 01017 ಮಾಲಾ ಅವರು ಮಾಚೋಹಳ್ಳಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸರಸ್ವತಿ ಅವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ಯಾರು ಸಂದೇಶಗಳನ್ನು ಕಳಿಸಿದ್ದೀರಿ? ಸುಮಾರು ಜನ 10, 18, 16 ಎಲ್ಲ ಥರದ ನಂಬರ್ಗಳನ್ನು ಕೂಡ ಹೇಳಿಬಿಟ್ಟಿದ್ದೀರಿ. ಇನ್ನು ನಂಬರ್ ಎಂಡಿಂಗ್ ವಿತ್ 12946 ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 8. ಸೊ ಯಾವ ಸಿನಿಮಾಗಳ ಹೆಸರಿತ್ತು ಅಂತಂದರೆ, ಮದುವೆ, ಚಲುವಿನ ಚಿತ್ತಾರ, ಸ್ನೇಹ, ಅಮೃತಧಾರೆ, ಸವಾರಿ, ಪರಿಚಯ, ಗಾಳಿಪಟ, ಹಾಗೆ ಜಂಗ್ಲಿ. ಈ 8 ಸಿನಿಮಾಗಳ ಹೆಸರು ಇದರಲ್ಲಿ ಇತ್ತು. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ತುಂಬ ಜನ ಪ್ರಯತ್ನ ಪಟ್ಟಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನು ಗೆಸ್ ಮಾಡೋದಕ್ಕೆ. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಹೋಗ್ಬಿಡ್ತೀನಿ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದರೆ, ಒಂದು ನಂಬರ್ ಸೀರೀಸ್ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಏನು ನಂಬರ್ ಸೀರೀಸ್ ಪ್ರಶ್ನೆ ಅಂತ ಅಂದರೆ, ಮತ್ತೊಬ್ಬರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಮೂರ್ತಿಯವರು, ಬೆಂಗಳೂರಿನಿಂದ ಮೂರ್ತಿಯವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಸ್ಕಿಪ್ ಆಗಿತ್ತು, ಬಿಕಾಸ್ ಸಾಕಷ್ಟು ಹೆಸರುಗಳು ಬರ್ತಾ ಇರತ್ತಲ್ವ. ಸೊ ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ, ಬಟ್ ಯಾವುದೇ ಸಿನಿಮಾದ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ಸೊ ಈಗ ನಾನು ಕೇಳುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ನಂಬರ್ ಸೀರೀಸ್ನ ಕೇಳ್ತೀನಿ. ಈ ಒಂದು ನಂಬರ್ ಸೀರೀಸಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂತ ನೀವು ಹೇಳಬೇಕು. ಓಕೆನಾ? ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. 1, 2, 6, 24, 120. ನೆಕ್ಸ್ಟ್ ನಂಬರ್ ಯಾವುದು? ಪ್ರಶ್ನೆನ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 1, 2, 6, 24, 120. ನೆಕ್ಸ್ಟ್ ಬರುವಂತಹ ನಂಬರ್ ಯಾವುದು? ನಿಮಗೆ ಉತ್ತರ ಗೊತ್ತಿದ್ರೆ ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಎರಡನೇ ಪ್ರಶ್ನೆಯನ್ನ ಕೇಳಿದ್ದೆ. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಿ. ಯಾರು ಸರಿಯಾಗಿರುವ ಉತ್ತರವನ್ನ ಕೊಟ್ಟಿದ್ದಾರೆ ನೋಡೋಣ. ಎನ್ನ ಪ್ರಸಾದ್ ಅವರು ರಾಜಾಜಿನಗರಿಂದ ಸರಿಯಾಗಿರುವಂತಹ ಉತ್ತರ. ಹಂಸವೇಣಿ ಜಗದಾಂಬಿಕಾ ಸರಿಯಾಗಿರುವ ಉತ್ತರ. ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್, ಬಾಬಾ ಕಲ್ಯಾಣ್, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಂದ್ರಕಾಂತ್ ಅವರು ರಾಯಚೂರಿನಿಂದ, ಹಾಗೆ ರೇಖಾ ಅವರು ಯಲಹಂಕದಿಂದ ಸರಿಯಾಗಿರುವಂತಹ ಉತ್ತರ. ಮಾಲಾ ಅವರು ಮಾಚೋಹಳ್ಳಿಯಿಂದ ಸರಿಯಾಗಿರುವಂತಹ ಉತ್ತರ. ಮಹೇಂದ್ರ ಅವರು ದಾವಣಗೆರೆಯಿಂದ ಸರಿಯಾಗಿರುವ ಉತ್ತರ. ಸುಬ್ರಹ್ಮಣ್ಯ ಜಯಂತ್ ಸರಿಯಾಗಿರುವ ಉತ್ತರ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾಗಿರುವ ಉತ್ತರ. ಎ ಹರಿಹರನ್ ಸರಿಯಾಗಿರುವಂತಹ ಉತ್ತರ. ರಾಜಕುಮಾರ್ KHP ಕಾಲೋನಿ ಹರಿಹರದಿಂದ ಸರಿಯಾಗಿರುವಂತಹ ಉತ್ತರ. ನಂಬರ್ ಎಂಡಿಂಗ್ ವಿತ್ 7957 ಸರಿಯಾಗಿರುವ ಉತ್ತರ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಸರಿಯಾಗಿರುವಂತಹ ಉತ್ತರ. ನೇತ್ರಾ ಕೆಂಗೇರಿ ಸರಿಯಾಗಿರುವ ಉತ್ತರ. ಗೀತಾ ಮೂರ್ತಿ ಶೃಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಮಣಿಕಂಠ, ಹಾಗೆ ಪ್ರಕಾಶ್ ಅಕ್ಕಪಾಡಿಯವರು, ಶುಭಾನ್ ಕೋರಿಯವರು, ಹಾಗೆ SM ಶೋಭಾ ಅವರು, ದೇವಿ ಸಿಂಗ್, ಸರೋಜ್ ಸಿಂಗ್ ಚಾಮರಾಜಪೇಟೆಯಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಅವರು, ನವೀನ್ ಕೃಷ್ಣ ಬೆಂಗಾಲಿ ಅವರು ರಾಯಚೂರಿನಿಂದ, ವೇದಾ ಶೆಟ್ಟಿ ಕುಂದಾಪುರದಿಂದ, ಇವರಿಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 720. ಒಂದಕ್ಕೆ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎರಡಾಗುತ್ತೆ.

ಆಗುತ್ತೆ, ಎರಡಕ್ಕೆ ಮೂರನ್ನ ಮಲ್ಟಿಪ್ಲೈ ಮಾಡಿದ್ರೆ ಆರಾಗುತ್ತೆ, ಆರಕ್ಕೆ ನಾಲ್ಕನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಪ್ಪತ್ನಾಲ್ಕಾಗತ್ತೆ, ಇಪ್ಪತ್ನಾಲ್ಕಕ್ಕೆ ಐದನ್ನ ಮಲ್ಟಿಪ್ಲೈ ಮಾಡಿದ್ರೆ 120 ಆಗತ್ತೆ, 120ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಅಂದ್ ಏನು ಆನ್ಸರು ಅಂತಂದ್ರೆ 720 ಸರಿಯಾಗಿರುವಂತಹ ಉತ್ತರ. 120ಕ್ಕೆ ಆರನ್ನ ಮಲ್ಟಿಪ್ಲೈ ಮಾಡಿದ್ರೆ 720. ಈ ಒಂದು ಉತ್ತರವನ್ನ ನೀಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಒಬ್ಬ ತಂದೆ ತನ್ನ ಮಗನಿಗಿಂತ 30 ವರ್ಷ ದೊಡ್ಡವರು. 5 ವರ್ಷದ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟಾಗಿರುತ್ತೆ. ಈ ಇಬ್ಬರ ವಯಸ್ಸು ಎಷ್ಟು? ಮಗನ ವಯಸ್ಸು ಎಷ್ಟು, ತಂದೆಯ ವಯಸ್ಸು ಎಷ್ಟು? ನಿಮಗೆ ಉತ್ತರ ಗೊತ್ತಿದ್ರೆ ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480909013 ಈ ಒಂದು ಸಂಖ್ಯೆಗೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಹೊಂಬಿಸಲು ಕಾರ್ಯಕ್ರಮ ಸಾಗ್ತಾ ಇದೆ. ಮೂರನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಡುವ ಪ್ರಯತ್ನ ಮಾಡಿದ್ದಾರೆ ನೋಡೋಣ ಬನ್ನಿ. ಯಾರು ಸಾಕಷ್ಟು ಕಾಂಬಿನೇಷನ್ ಆಫ್ ಆನ್ಸರ್ಸ್ನ ಕೊಟ್ಟಿದ್ದೀರಾ. ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಹಾಗೆ ಮತ್ತಾರಿದು ಜಯಶ್ರೀ ಸುನಿಲ್ ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರ. ಜೊತೆಗೆ ಮತ್ತೊಂದು ಸಂದೇಶ ಬಂದಿರೋದು, ಇನ್ನ ಸಾಕಷ್ಟು ಜನ ಬೇರೆ ಬೇರೆ ಬೇರೆ ಬೇರೆ ಆನ್ಸರ್ಸ್ ಅನ್ನ ಹೇಳ್ತಾ ಇದ್ದೀರಿ. ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರಿದು ನೀವು ಕೂಡ ಟ್ರೈ ಮಾಡಿದ್ದೀರಿ ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿಲ್ಲ, ಯಾಕೆ ಎಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿಲ್ಲ. ಸರಿಯಾಗಿರುವಂತಹ ಉತ್ತರ ಆಗಿತ್ತು, ಮಗನ ವಯಸ್ಸು 10, ಹಾಗೆ ತಂದೆಯ ವಯಸ್ಸು 45. ಸೊ ಇದು ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸರಿಯಾಗಿ ಉತ್ತರ ಕೊಟ್ಟು ಗೆಸ್ ಮಾಡಿದಂತಹ ಸ್ನೇಹಿತರೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ 4 ಗಂಟೆಯ ಬೆಂಗಳೂರು ಬಸ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಇಲ್ಲೇ ಟ್ಯೂನ್ ಮಾಡ್ತಾ ಇರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸನ್ನು.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಟ್ಯೂನ್ ಮಾಡಿದಿರಿ ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ಸಮಯ ಆಗ್ತಾ ಇದೆ 4:01. ಈ ಒಂದು ಗಂಟೆಯ ಕಾರ್ಯಕ್ರಮ ಬ್ಯಾಂಗ್ಳೂರ್ ಬಜ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಸೆಪ್ಟೆಂಬರ್ 15 ಅಲ್ವಾ, ಇಂಜಿನಿಯರ್ಸ್ ಡೇ. ಎಲ್ಲ ಇಂಜಿನಿಯರ್ಸ್ಗಳಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ಇವತ್ತು ನಮ್ಮ ಬೆಂಗಳೂರಿನ ಇಂಜಿನಿಯರ್ಗಳು ಇಡೀ ಇವತ್ತು ನಾವು ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಏನೆಲ್ಲ ಐ ಟಿ ಹಬ್ ಅನ್ನಿಸ್ಕೊಂಡಿರುವಂತಹ ಬೆಂಗಳೂರಲ್ಲಿ ಆದಂತಹ ಒಂದಷ್ಟು ಇನ್ವೆನ್ಷನ್ಸ್ಗಳ ಬಗ್ಗೆ ಮಾತಾಡೋಣ. ಒಂದಷ್ಟು ಈ ಡೇ ಟು ಡೇ ಲೈಫಲ್ಲಿ ನಮಗೆ ಅಗತ್ಯ ಇರುವಂತಹ ಇನ್ವೆನ್ಷನ್ಗಳ ಬಗ್ಗೆ ಮಾತಾಡೋಣ. ಈ ಇಂಜಿನಿಯರ್ಸ್ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ, ಎಷ್ಟೆಲ್ಲ ಇನ್ವೆನ್ಷನ್ಸ್ಗಳನ್ನ ಮಾಡಿದ್ದಾರೆ, ನಮ್ಮ ಡೈಲಿ ಲೈಫನ್ನು ತುಂಬ ಈಸಿ ಮಾಡೋಕ್ಕೆ ಎಷ್ಟೋ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ, ಜೊತೆಯಲ್ಲಿ ಒಂದಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಂದೆ ಸಾಗತ್ತೆ. ಆದರೆ ಹಾಗಾದರೆ ನೀವು ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಇರಬೇಕು. ಹೇಗೆ ಗೊತ್ತಾ? ಸೊ ಬೆಂಗಳೂರು ಅಂತಂದರೆ ಐ ಟಿ ಸಿಟಿ ಅಂತ ನಮಗೆಲ್ಲ ಗೊತ್ತು. ಆದರೆ ಈ ಬೆಂಗಳೂರಿಂದ ಹೊರಬಂದಂತಹ ಐಡಿಯಾಸ್ ಹಾಗೆ ಇನ್ವೆನ್ಷನ್ಸ್ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಸ್ಪೇಸ್ ಅಂಡ್ ಟೆಕ್ನಾಲಜಿಯಿಂದ ಹಿಡಿದು ಇಲೆಕ್ಟ್ರಿಕ್ ವೆಹಿಕಲ್ಸ್ ತನಕ ಬೆಂಗಳೂರಿನ ಇಂಜಿನಿಯರ್ಸ್ ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳನ್ನು ಬದಲಾಯಿಸಿದ್ದಾರೆ. ಸೊ ನಿಮಗೆ ತುಂಬ ತುಂಬ ಸಖತ್ತಾಗಿ ಅನಿಸುವಂತಹ ಒಂದು ಇನ್ವೆನ್ಷನ್ ಯಾವುದು ಅಂದರೆ, ಇವಾಗ ನನಗೆ ಗೂಗಲ್ ಮ್ಯಾಪ್ಸ್ ನೋಡಿದ್ರೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ. ಯಾಕಂದರೆ ಎಷ್ಟು ಕನ್ವೀನಿಯಂಟ್ ಆಗಿಬಿಟ್ಟಿದೆ ಅಲ್ವಾ, ಇವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆರಾಮಾಗಿ ನಾವು ಮ್ಯಾಪ್ ನೋಡ್ಕೊಂಡು ಹೋಗ್ಬೋದು. ಸೊ ಮ್ಯಾಪ್ಸ್ ನನಗೆ ತುಂಬ ಇಷ್ಟ ಆಗಿರುವಂತಹ ಇನ್ವೆನ್ಷನ್ಸ್. ಹಾಗೆ ನಿಮಗೆ ಯಾವ ಒಂದು ಇನ್ವೆನ್ಷನ್ನು ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ತುಂಬ ನಿಮ್ಮನ್ನು ರೋಮಾಂಚನಗೊಳಿಸುತ್ತೆ, ಆ ಒಂದು ಇನ್ವೆನ್ಷನ್ನ ನೋಡಿದ್ರೆ ನಿಮಗೆ ರೋಮಾಂಚನ ಆಗುವಂತಹ ಒಂದು ಆವಿಷ್ಕಾರದ ಬಗ್ಗೆ ನೀವು ನನಗೆ ತಿಳಿಸ್ಕೊಡ್ಬೋದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ಓಕೆನಾ? ರೆಡಿ ಇದ್ದೀರಾ? ಹಾಗಾದರೆ ಇವತ್ತಿನ ಬ್ಯಾಂಗ್ಳೂರ್ ಬಸ್ಸನ್ನು ಇನ್ನೂ ಸಖತ್ ಕಲರ್ಫುಲ್ ಆಗಿ ಮಾಡಿಕೊಡೋಣ. ಈ ಒಂದು ಕಾರ್ಯಕ್ರಮ ನೀವು ನನಗೆ ಸಂದೇಶವನ್ನು ಕಳಿಸಿ, ನಿಮ್ಮ ಸಂದೇಶವನ್ನು ನಾನು ಕೂಡ ಆನರ್ ಹೇಳ್ತೀನಿ. ಆಲ್ ರೈಟ್, ಹಾಗಾದರೆ ಶುರು ಮಾಡೋಣ. ಮೊದಲನೇ ಗೀತೆ ಬರ್ತಾ ಇದೆ, ಕಮಾನ್ ಕಮಾನ್ ಡೈರೆಕ್ಟರ್ ಅನ್ನುವಂತಹ ಗೀತೆ, ಸೂಪರ್ ಸಿನಿಮಾದ ಗೀತೆ.

ಜೆ ವಿಲ್ಫ್ರೆಡ್ ಬ್ಯಾರತಿಯವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ, ನನಗೆ ನಮ್ಮ ಮೆಟ್ರೋ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ, ಆ ಒಂದು ಆವಿಷ್ಕಾರ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದಾಗ ಫೋನ್ ಬಳಸ್ತೀವಿ, ಟ್ರಾಫಿಕ್ನಲ್ಲಿ ವೆಹಿಕಲ್ ಓಡಿಸ್ತೀವಿ, ಆನ್ಲೈನ್ ಪೇಮೆಂಟ್ ಮಾಡ್ತೀವಿ, ಸ್ಯಾಟಲೈಟ್ ನೇವಿಗೇಷನ್ ಬಳಸ್ತೀವಿ. ಇದೆಲ್ಲರ ಹಿಂದೆ, ಇವೆಲ್ಲ ಟೆಕ್ನಾಲಜಿಯ ಹಿಂದೆ ಕೂಡ ಇಂಜಿನಿಯರಿಂಗ್ ಇದ್ದೇ ಇದೆ. ಬೆಂಗಳೂರು ಹಲವು ದಶಕಗಳಿಂದ ಏರೋಸ್ಪೇಸ್ ಇರ್ಬೋದು, ಇಲೆಕ್ಟ್ರಾನಿಕ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಸಾಫ್ಟ್ವೇರ್, ಬಯೋಟೆಕ್ನಾಲಜಿ, ಸೆಮಿಕಂಡಕ್ಟರ್ ಡಿಸೈನ್ಸು, ಇವಿ, ಎಐ, ರೊಬಾಟಿಕ್ಸ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಇಂಜಿನಿಯರಿಂಗ್, ಈ ಬೆಂಗಳೂರಿಂದ ಬಂದಂತಹ ಒಂದು ಇಂಜಿನಿಯರಿಂಗ್ ಆವಿಷ್ಕಾರಗಳು ತುಂಬ ಇದೆ. ಈ ಬೆಂಗಳೂರನ್ನ ಇಂಜಿನಿಯರಿಂಗ್ ಹಬ್ ಅಂತಲೇ ಹೇಳಿದ್ರೆ ತಪ್ಪಲ್ಲ. ಇದನ್ನು ಒಬ್ಬ ಇಂಜಿನಿಯರ್ ಏನು ಇನ್ವೆಂಟ್ ಮಾಡ್ತಾನೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಎಷ್ಟೆಲ್ಲ ಆವಿಷ್ಕಾರಗಳಿದೆ ಅಲ್ವಾ. ಹಾಗೆ ನನಗೆ ಮೇಡಮ್ ಅವರೇ, ನನಗೆ ನಮ್ಮ ಬೆಂಗಳೂರಿನಲ್ಲಿ ದಿನ ಏನಾದರೂ ಒಂದು ಹೊಸ ಆವಿಷ್ಕಾರ ಮಾಡ್ತಾನೆ ಇರ್ತಾರೆ, ಹಾಗೆ ನಮ್ಮ ಹೆಮ್ಮೆಯ ISRO ಮಾಡತಕ್ಕಂತಹ ಆವಿಷ್ಕಾರಗಳು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 747957. ಹಾಗೆ ಗುಡ್ ಈವ್ನಿಂಗ್ ಮೇಡಮ್, ಇವತ್ತು ಇಂಜಿನಿಯರ್ಸ್ ಡೇಗೆ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ, ಹಾಗೆ ಅವರು ಸ್ಪೆಷಲ್ ಥ್ಯಾಂಕ್ಸ್ ಟು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಫಾರ್ ರಿಮೆಂಬರಿಂಗ್ ಕರ್ನಾಟಕಸ್ ಡ್ಯಾಮ್ ವಿಚ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಡೇವಿಡ್ ಅನ್ಸುತ್ತೆ, ಡೇವಿಡ್ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಈ ಒಂದು ಸೆಗ್ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಮಾತಾಡಿದ್ರಲ್ವ, ಸೊ ಅವರ ಬಗ್ಗೆ ನಾನು ಮಾತಾಡ್ತೀನಿ, ಅವರ ಒಂದು ಆವಿಷ್ಕಾರದ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳಿ ಬೇಗ ವಾಪಸ್ ಬನ್ನಿ. ಹಾಗೆ ನಿಮಗೆ ಯಾವ ಒಂದು ಇನ್ವೆನ್ಷನ್ ಸಿಕ್ಕಾಪಡೆ ಇಷ್ಟ ಆಗುತ್ತೆ, ಯಾವುದು ಕಂಡುಹಿಡ್ದಿರೋದು ನಿಮಗೆ ತುಂಬ ಉಪಯೋಗ ಅನಿಸುತ್ತೆ ಅಥವಾ ತುಂಬ ಇಷ್ಟ, ಇದಿಲ್ಲದೇ ಇದ್ದರೆ ಇರೋದಕ್ಕೆ ಆಗಲ್ಲಪ್ಪ ಈ ಒಂದು ಟೆಕ್ನಾಲಜಿ ಅಥವಾ ಈ ಒಂದು ಸೈನ್ಸನ್ನು ಕಂಡುಹಿಡಿದೇ ಇದ್ದಿದ್ದರೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಅಂತ ಅನಿಸೋದು ಯಾವುದು, ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ.
2: ಸಮಯ ಆಗಿದೆ 4:16. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮ. ಬ್ಯಾಂಗ್ಳೂರ್ ಬಸ್ನಲ್ಲಿ ಸಾಕಷ್ಟು ಜನ ಸಂದೇಶರು, ಸಾಕಷ್ಟು ಜನ ಸ್ನೇಹಿತರು ಸಂದೇಶಗಳನ್ನು ಕಳಿಸಿದ್ದಾರೆ. ಮೊಬೈಲು ತುಂಬ ಬೇಕೇ ಬೇಕಾಗಿರುವಂಥ ಒಂದು ಆವಿಷ್ಕಾರ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿ ಅನು ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ರನ್ನಿಂಗ್ ವಿತ್ 6279 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ರೋಹಿತ್ ಅವರು ಮೊಬೈಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, GPS ಆವಿಷ್ಕಾರ ಒಂದು ಅದ್ಭುತವಾಗಿದೆ, ಬೆಂಗಳೂರಿನಲ್ಲಿ ಅದಿಲ್ಲ ಅಂತಂದರೆ ತಿರುಗಾಡೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಗೂಗಲ್ ಮ್ಯಾಪು ಮನುಷ್ಯನ ತುಂಬ ಲೇಜಿ ಮಾಡಿಬಿಡುತ್ತೆ ಮೇಡಮ್, ಬಿಕಾಸ್ ಅಲ್ಲಿ ಮ್ಯಾಪೇ ಇರೋದಿಲ್ಲ, ಸಮಟೈಮ್ಸ್ ರೋಡ್ ಎಂಡ್ಗೆ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಹುಡುಕೊಂಡು ನಂಬರ್ ನೋಡಿಕೊಂಡು ಬರ್ತಾ ಇದ್ರು, ಬಟ್ ಇವಾಗ ಅದರಲ್ಲಿ ಪ್ರೋಸು ಇದೆ, ಅದರಲ್ಲಿ ಕಾನ್ಸು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ದಾರೆ, ವಿದ್ಯುತ್ ಇಲ್ಲ ಅಂತಂದರೆ ಎಲ್ಲವೂ ಕಷ್ಟವಾಗ್ತಾ ಇತ್ತು ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ರೈತರಿಗೂ ಸಹ ಬೋರ್ವೆಲ್ ಇವಾಗ ಬೇಕೇ ಬೇಕು ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ರೇಡಿಯೋ ಕಂಡುಹಿಡಿದವರು ಧಾರವಾಡದಿಂದ ಮಂಜುಶ್ರೀ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಚಂದ್ರಕಾಂತ್ ಅವರು ರಾಯಚೂರಿನಿಂದ, GPS ಆವಿಷ್ಕಾರ ತುಂಬ ಅನುಕೂಲ ಆಗುತ್ತೆ ಬೆಂಗಳೂರಂತಹ ದೊಡ್ಡ ನಗರಗಳಲ್ಲಿ ಓಡಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆಗಲೇ ಒಬ್ರು ಸ್ನೇಹಿತರು ಕಳಿಸಿದ್ರು, ಸರ್ಎಂ ವಿಶ್ವೇಶ್ವರಯ್ಯ ಅವರಿಗೆ ಥ್ಯಾಂಕ್ಸನ್ನು ಹೇಳಬೇಕು ನಾವು ಅಂತ. ಹೌದು, September 15 ಇವತ್ತು ಸರ್ಎಂ ವಿಶ್ವೇಶ್ವರಯ್ಯ ಅವರಿಗೆ ಡೆಡಿಕೇಟ್ ಮಾಡಿದಂತಹ ದಿನ, ಅದರಿಂದನೇ ಇದನ್ನು ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಕರೀತಾರೆ. ಇವತ್ತು ನಾವು ಸ್ಮಾರ್ಟ್ ಟೆಕ್ನಾಲಜಿಗಳನ್ನ ನೋಡಿರ್ಬೋದು, ಸೆನ್ಸರ್ ಆಟೋಮೇಷನ್ಸು ಎಲ್ಲನ ಕೇಳ್ತೀವಿ, ಆದರೆ ಈ ಆಟೋಮೇಷನ್ ಏನು, ಈ ಸೆನ್ಸರ್ಗಳು ಏನು ಅಂತಲೇ ಕಲ್ಪನೆ ಇಲ್ಲದೇ ಇದ್ದಿದ್ದ ಆ ಒಂದು ಕಾಲದಲ್ಲಿ ನೀರಿನ ಹರಿವನ್ನು ನಿಯಂತ್ರಿಸುವಂತಹ ವ್ಯವಸ್ಥೆ ರೂಪಿಸಿದ ಭಾರತೀಯ ಇಂಜಿನಿಯರ್ ಅಂತಂದರೆ ಅದು ಸರ್ಎಂ ವಿಶ್ವೇಶ್ವರಯ್ಯ ಅವರು. ಅವರು ಆಟೋಮ್ಯಾಟಿಕ್ ವಾಟರ್ ಕಂಟ್ರೋಲ್ ಗೇಟ್ಸನ್ನು ಅಭಿವೃದ್ಧಿಪಡಿಸಿದರು, ಇದರಲ್ಲಿ ಅವರ ಪ್ರಮುಖ ಪಾತ್ರ ಇದೆ. ಗೇಟ್ಸ್ ಅಂದರೆ ಸೆನ್ಸರ್ ಗೇಟ್ಸ್, ಇವಾಗ ಸೆನ್ಸರಲ್ಲಿ ಡಿಟೆಕ್ಟ್ ಮಾಡುತ್ತೆ, ಆನು ಆಫು ಮಾಡುತ್ತೆ, ಬಟ್ ಆವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಬಳಸಿ ನೀರಿನ ಮಟ್ಟ ಹೆಚ್ಚಾದಾಗ ಗೇಟ್ ಮೆಕ್ಯಾನಿಸಮ್ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡುತ್ತೆ. ನೀರಿನ ಹರಿವನ್ನು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಎರಡನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ಮೆಕ್ಯಾನಿಸಮನ್ನು ಅವರು ಕಂಡುಹಿಡಿತಾರೆ. ಇರಿಗೇಷನ್, ಡ್ಯಾಮ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಕೂಡ ಇದು ಉಪಯೋಗ ಆಗುವಂತಹ ಒಂದು ಕಾನ್ಸೆಪ್ಟ್. ಇವತ್ತು ಸೆನ್ಸಾರ್ ನೀರಿನ ಲೆವೆಲ್ನ ಡಿಟೆಕ್ಟ್ ಮಾಡಿ ಗೇಟ್ ಓಪನ್ ಮಾಡುತ್ತೆ, ಆದರೆ ಅವತ್ತಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಸೆನ್ಸರ್ಸೇ ಇರಲಿಲ್ಲ. ಆದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ನ ಬಳಸಿ ನೀರಿನ ಮಟ್ಟವನ್ನು ನಿಯಂತ್ರಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದಾರಲ್ವಾ. ನಿಮ್ಗೇನನ್ಸುತ್ತೆ, ಇಂಜಿನಿಯರಿಂಗ್ ಅಂತಂದರೆ ಬರೀ ಕಂಪ್ಯೂಟ್ರು, ಕೋಡು ಈ ಥರ ಮಾತ್ರ ಅನ್ಸುತ್ತಾ, ಅಥವಾ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ, ಬಿಲ್ಡಿಂಗ್ಸ್ಗಳನ್ನು ನೋಡ್ತಾ ರೀ, ಎಂತಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನು ಕಟ್ತಾರೆ, ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಅಷ್ಟೇ ಫ್ಯಾಸಿನೇಟಿಂಗ್ ಅನ್ಸುತ್ತಾ. ಈಗ ನೀರನ್ನು ಕಂಟ್ರೋಲ್ ಮಾಡಿದ ಇಂಜಿನಿಯರ್ನ ನೋಡಿದ್ದೀವಿ, ಇಲ್ಲಿಂದ ಸ್ವಲ್ಪ ಹೊತ್ತು ನಾವು ಆಕಾಶಕ್ಕೆ ಹೋಗೋಣ. ಆಕಾಶದಲ್ಲಿ ಆವಿಷ್ಕಾರ ಮಾಡಿರುವಂತಹ ಇಂಜಿನಿಯರ್ಗಳ ಬಗ್ಗೆ ಮಾತಾಡೋಣ, ಅಲ್ಲಿಗೆ ನಮ್ಮ ಇಂಜಿನಿಯರಿಂಗನ್ನು ಸ್ವಲ್ಪ ತಗೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನನಗೆ ಸಂದೇಶವನ್ನು ಕಳಿಸಿ, ನಿಮಗೆ ತುಂಬ ಫ್ಯಾಸಿನೇಟಿಂಗ್ ಅನಿಸುವಂತಹ ಒಂದು ಆವಿಷ್ಕಾರ ಅಥವಾ ಇವತ್ತಿನ ಟೆಕ್ನಾಲಜಿಯಲ್ಲಿ ಇದು ಸಖತ್ತಾಗಿದೆ ಅಂತ ನಿಮಗೆ ಯಾವ್ದು ಅನಿಸುತ್ತೆ ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯ ಆಗಿದೆ 4:24. ಇಂಜಿನಿಯರ್ಸ್ ತಲೆ ಅಂದರೆ ತಲೆ ಮೇಡಮ್. ಸರ್ ಎಂ ವಿಶ್ವೇಶ್ವರಯ್ಯನ್ನ ನಾನು ತುಂಬ ನೆನೆಸ್ಕೊಂತೀನಿ, ಅವ್ರ ಥರ ಇರಬೇಕು. ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಕೂಡ ಒಳ್ಳೆಯ ಇಂಜಿನಿಯರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಮೆನ್ಷನ್ ಮಾಡಿಲ್ಲ, ನಂಬರ್ ನಿಮಗೆ 7957. ಹಾಗೆ ಸೈಂಟಿಸ್ಟ್ ಎಲ್ಲರೂ ಕೂಡ ತುಂಬ ಗ್ರೇಟ್ ಅಂತ ಹೇಳ್ತಿದ್ದಾರೆ. ಶಾನ್ ಅವರು ಅಗಲಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿಗೂ ಇದರ ರಹಸ್ಯ ತಿಳಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳಿ ಕನ್ನಂಬಾಡಿ ಕಟ್ಟಿಸಿದಂತಹ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಇಂದಿನ ಕೆ ಆರ್ ಎಸ್ ಡ್ಯಾಮ್ ಚಂದ ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅನು ಅವರು. ಹಾಗೆ ಈ ಒಂದು ವಾಟರ್ ಫ್ಲಡ್ ಗೇಟ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಫ್ಲಡ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವು ಎಲ್ಲ ಕೂಡ ತುಂಬಾ ಒಳ್ಳೆಯ ಆವಿಷ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಆಗಲೇ ಹೇಳಿದೆ, ಬೆಂಗಳೂರು ಸಿಟಿಯಿಂದ ನೀವು ಯಾವತ್ತಾದರೂ ಆಕಾಶ ನೋಡಿದ್ದೀರಾ, ಅಲ್ಲಿ ಕಾಣುವಂತಹ ಸ್ಟಾರ್ಸ್ನ ಹಿಂದೆ ಕೂಡ ಬೆಂಗಳೂರಿನ ಇಂಜಿನಿಯರ್ಸ್ನ ಕತೆ ಇದೆ. ISRO ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬೆಂಗಳೂರು ಭಾರತದ ಸ್ಪೇಸ್ ಪ್ರೋಗ್ರಾಮ್ ಬೆಂಗಳೂರಲ್ಲೇ ಇರೋದು ನಮಗೆ ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ. ಇಲ್ಲಿ ಇಂಜಿನಿಯರ್ಸ್ ಸೈಂಟಿಸ್ಟ್ ಕೆಲಸ ಮಾಡುವಂತಹ ಪ್ರಮುಖ ಕ್ಷೇತ್ರಗಳಿದೆ. ಸ್ಯಾಟಲೈಟ್ಸ್ ಇರ್ಬೋದು, ಲಾಂಚ್ ವೆಹಿಕಲ್ಸ್ ಇರ್ಬೋದು, ಕಮ್ಯುನಿಕೇಷನ್ಸು, ನ್ಯಾವಿಗೇಷನ್ನು, ಸ್ಪೇಸ್ ಕ್ರಾಫ್ಟು, ಎಲ್ಲ ಚಂದ್ರನನ್ನು ಸ್ಟಡಿ ಮಾಡೋದಕ್ಕೆ ಸ್ಪೇಸ್ ಕ್ರಾಫ್ಟನ್ನ ಏನು ಕಳಿಸೋದು ಎಷ್ಟು ಕಾಂಪ್ಲೆಕ್ಸ್ ಇರ್ಬೋದು ಹೇಳಿ. ಇಲ್ಲಿಂದ ಅದು ಚಂದ್ರಕ್ಕೆ ಹೋಗಿ ಅಲ್ಲಿರುವಂತಹ ಎಲ್ಲ ಚೂರು ಡೀಟೇಲನ್ನು ಸ್ಟಡಿ ಮಾಡ್ಕೊಂಡು ವಾಪಸ್ ಬರುತ್ತೆ. ಆ ಒಂದು ಸ್ಪೇಸ್ ಕ್ರಾಫ್ಟಲ್ಲಿ ಏನೇನೆಲ್ಲ ಇರಬೇಕು ಆ ಒಂದು ರಾಕೆಟಲ್ಲಿ ಅಂತ ನೀವು ಯೋಚನೆ ಮಾಡಿ. ಪವರ್ ಸಿಸ್ಟಮ್ ಇರಬೇಕು, ಕಮ್ಯುನಿಕೇಷನ್ ಇರಬೇಕು, ಹೇಗೆ ಹೋಗಬೇಕು ಅಂತ ಗೊತ್ತಾಗಬೇಕು, ಕಂಪ್ಯೂಟರ್ಸ್ ಇರಬೇಕು, ಸೆನ್ಸರ್ಸ್ ಇರಬೇಕು, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳಿರಬೇಕು, ಎಷ್ಟು ಎಲ್ಲ ಜೋಡಣೆಯ ನಂತರ ಒಂದು ಆವಿಷ್ಕಾರ ಆಗುತ್ತೆ ಅಲ್ವಾ. ಇದನ್ನೆಲ್ಲ ಪರ್ಫೆಕ್ಟಾಗಿ ಕೆಲಸ ಮಾಡೋದಕ್ಕೆ ಎಷ್ಟು ದೊಡ್ಡ ತಂಡ ಇರಬೇಕು ಒಂದ್ಸತಿ ನೀವು ಯೋಚನೆ ಮಾಡಿ. ಈ ಮಂಗಳಯಾನ ಮಾಡಿದ್ರಲ್ವಾ, ಎಷ್ಟು ಫ್ಯಾಸಿನೇಟಿಂಗ್ ಆಗಿರುವಂತಹ ಸ್ಟೋರಿ ಅದು. ಭೂಮಿಯಿಂದ ಮಾಸ್ಗೆ ಒಂದು ಮಷೀನನ್ನು ಕಳಿಸ್ತಾರೆ, ಅದು ಸಾಮಾನ್ಯವಾಗಿರುವಂತಹ ಜರ್ನಿ ಅಲ್ಲ. ಅಲ್ಲಿ ಟ್ರಾಜೆಕ್ಟ್ರಿ ಬೇಕು, ಎಷ್ಟು ಫ್ಯೂಲ್ ಕೆಪಾಸಿಟಿ ಚೆಕ್ ಮಾಡಬೇಕು, ಯಾವ ರೀತಿ ಹೋಗಬೇಕು ನೋಡಬೇಕು, ಅದ್ರ ಕಮ್ಯುನಿಕೇಷನ್ ಕರೆಕ್ಟಾಗಿ ಅದು ಹೋಗ್ತಾ ಇದೆಯಾ ಅಂತ ಇಲ್ಲಿ ಕುತ್ಕೊಂಡು ಅಂದಾಜು ಮಾಡ್ತಿರುವಂತಹ ಇಂಜಿನಿಯರ್ಗಳಿಗೆ ಗೊತ್ತಾಗಬೇಕು. ಅದು ಕರೆಕ್ಟಾಗಿ ಪ್ಲಾನ್, ನೀವೇನು ಪ್ಲಾನ್ ಮಾಡಿದ್ರೋ ಅದ್ರ ಥರನೇ ವರ್ಕ್ ಆಗಬೇಕು. ಅಕಸ್ಮಾತ್ ಅದು ವರ್ಕ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಹತ್ರ ಪ್ಲಾನ್ ಬಿ ಏನಿದೆ? ಸೊ ಈ ರೀತಿ ಎಷ್ಟು ಟೀಮ್ಗಳಿರಬೇಕು ಲೆಕ್ಕ ಹಾಕಿ, ಎಷ್ಟು ಟೀಮ್, ಎಷ್ಟು ಸ್ಮಾಲ್ ಟೀಮ್ಸು ಇರಬೇಕು. ಇನ್ನು ಸಾಮಾನ್ಯವಾಗಿ ಕಾಮನ್ ಪೀಪಲ್ ಯೂಸ್ ಮಾಡುವಂಥದ್ದು ನಾನು ಆಗಲೇ ಹೇಳ್ದಂಗೆ ಮ್ಯಾಪ್ಸು, ಲೊಕೇಶನ್ ನಾನು ನೋಡ್ತೀವಿ. ಸ್ಯಾಟಲೈಟ್ ನೇವಿಗೇಷನ್ ಕೂಡ ಇಲ್ಲಿ ISRO ಇದೆ. ಲೊಕೇಶನ್ ಸರ್ವಿಸೇ ಇಲ್ಲ ಅಂತ ಅಂದ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ, ಅಕಸ್ಮಾತ್ ನೀವು ಇಲ್ಲಿ ಬೆಂಗಳೂರಿನಲ್ಲಿ ಕಮ್ಯೂಟ್ ಮಾಡಬೇಕು ಅಂತಂದರೆ ಲೊಕೇಶನ್ಗಳಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಒಂದ್ಸತಿ ಯೋಚನೆ ಮಾಡಿ, ಒಂದಿನ ನಮಗೆ ಲೊಕೇಶನ್ ಇಲ್ಲ ಅಂತ, ಇವತ್ತಿನ ಒಂದು ಕಾಲದಲ್ಲಿ ಯಾವ ರೋಡ್ ಎಲ್ಲಿದೆ ಅಂತಲೇ ಗೊತ್ತಾಗದೇ ಇರೋ ಒಂದು ಕಾಲದಲ್ಲಿ ಲೊಕೇಶನ್ ಮ್ಯಾಪ್ ಎಷ್ಟು ಯೂಸ್ಫುಲ್ ಆಗಿದೆ. ಅಫ್ಕೋರ್ಸ್ ಸ್ವಲ್ಪ ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ, ಬಟ್ ಅದು ಬಿಟ್ಟು ತುಂಬ ಪ್ಲಸ್ ಪಾಯಿಂಟ್ಸೇ ಇದೆ. ಈಗ ಈ ಆಕಾಶದಲ್ಲಿ ಆಗ್ತಾ ಇರುವಂತಹ ಆವಿಷ್ಕಾರದ ಬಗ್ಗೆ ಮಾತಾಡಿದ್ವಿ, ಈಗ ಬೆಂಗಳೂರಿನ ರಸ್ತೆಗೆ ಬರೋಣ. ಯಾಕಂದರೆ ನಾನು ಮಾತಾಡುವಂತಹ ನೆಕ್ಸ್ಟ್ ಇನ್ವೆನ್ಷನ್ ಇದೆಯಲ್ಲ, ಅದು ನಿಮ್ಮ ಮನೆ ಪಾರ್ಕಿಂಗ್ನಲ್ಲೇ ಇರಬಹುದು. ಆದರೆ ಇದನ್ನು ಮಾತಾಡೋದಕ್ಕಿಂತ ಮುಂಚೆ ನಾವು ಒಂದು ಕಾರ್ಯಕ್ರಮವನ್ನು ಕೇಳಿ ಬರೋಣ. ಈ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ, ಕಾರ್ಯಕ್ರಮದ ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ. 4:30 ಈ ಒಂದು ಕಾರ್ಯಕ್ರಮವನ್ನು ಕೇಳಿಕೊಂಡು ಅದಾದ ಮೇಲೆ 5 ನಿಮಿಷದ ನಂತರ ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾರಿ. ಇದು FM Rainbow 101.3 MHz ಬೆಂಗಳೂರು ಬಸ್ ಕಾರ್ಯಕ್ರಮ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸಾರ್ವಜನಿಕರಿಗಾಗಿ ಸೇವಾನಿರತರು ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿತ್ 2026, ಇದರ ಮುಖ್ಯ ಉದ್ದೇಶ ಏನು ಸರ್? ಸ್ಟಾರ್ಟ್ಅಪ್ ಜೊತೆಗೆ ಸರ್,
5: ಇವತ್ತಿನ ವಿದ್ಯಾರ್ಥಿಗಳು ಹೇಗಿದೆ ಅಂದ್ರೆ, ಸಿಕ್ಸ್ತ್ ಸೆವೆಂತ್ ಸೆಮಿಸ್ಟರ್ ಆಗ್ತಿದ್ದಂಗೆ ಯಾರೋ ಕೆಲಸ ಕೊಡ್ತಾರೆ, ಕೆಲ್ಸಕ್ಕೋಗ್ಬೇಕು ಅಂತ ಇದ್ರು. ಎಲ್ಲರೂ ಕೆಲಸ ಕೇಳೋರಾದ್ರೆ ಕೆಲಸ ಕ್ರಿಯೇಟ್ ಮಾಡೋರಿರ್ಬೇಕಲ್ಲ. ಗೋಲ್ಡ್ ಮೆಡಲ್ ತಗೊಂತಾರೆ, ಹೈ ಫಸ್ಟ್ ಕ್ಲಾಸ್ ಬಂದು ಎಲ್ಲ ಮಾಡಿರ್ತಾರೆ. ಇವ್ರು ಕೆಲ್ಸಕ್ಕೆ ಹೋಗ್ಬಿಟ್ರೆ ಪ್ರತಿಭೆಗಳು ಅಲ್ಲೇ ನಿಂತೋಗುತ್ತೆ. ಅದು ಯಾರು ಪ್ರತಿಭಾವಂತರಿದ್ದಾರೆ, ಯಾರಿಗೆ ಶಕ್ತಿ ಇದೆ ಅಂತವ್ರನ್ನ ಮುಂದೆ ನಿಲ್ಲಿಸಿ ಅವರಿಂದ ಉದ್ಯಮಗಳನ್ನ ಪ್ರಾರಂಭ ಮಾಡಿಸಿದ್ರೆ ದೇಶಕ್ಕೆ ದೊಡ್ಡ ಶಕ್ತಿ ಆಗುತ್ತೆ. ಒಬ್ಬೊಬ್ಬ ಆ ಥರ ಉದ್ಯಮಿಯಾಗಿ ಒಂದು 50-100 ಜನಕ್ಕೆ ಕೆಲಸ ಕೊಟ್ಟರೆ ಒಂದು 5,000 ಜನ ಉದ್ಯಮಿಗಳಾದ್ರೆ ಎಷ್ಟು ದೊಡ್ಡ ಶಕ್ತಿ ಆಗುತ್ತೆ. ಅದಕ್ಕೆ ಬೇಕಾದ ಎಲ್ಲ ಸವಲತ್ತು ಕೊಡೋಕ್ಕೆ ಸರ್ಕಾರಗಳು ರೆಡಿದೆ, ನಮ್ಮಂಥ 100+ ಸಂಘ ಸಂಸ್ಥೆಗಳು ರೆಡಿದ್ದಾವೆ. ಇದರ ಮೂಲ ಉದ್ದೇಶನೇ ನಮ್ಮ ಯೋಜನೆ ಉದ್ಯಮದ ಕಡೆ ಕರ್ಕೊಂಡ್ಬರ್ಬೇಕು ಅಂತೇಳಿ.
4: 2026 ಡಿಸೆಂಬರ್ 25 27 3 ದಿನ
5: ಕಾರ್ಯಕ್ರಮ. ಅದು
4: ಮೇಜರ್ ಆಗಿ ಯಾರ್ಯಾರು ಡಿಗ್ನಿಟರೀಸ್ ಇದಕ್ಕೆ ಬರ್ತಾ ಇದ್ದಾರೆ?
5: ಎಲ್ಲ ಸಂಪರ್ಕಗಳು ನಡೀತಾ ಇದೆ. ಗೌರ್ ಗೋಪಾಲ್ ದಾಸ್ ಅಂತೇಳಿ ಈ ದೇಶದ ಅತ್ಯಂತ ಪ್ರತಿಷ್ಠಿತ ಒಬ್ಬ ಮೇಧಾವಿ ಅಂತವನ್ನ ಗಮನದಲ್ಲಿಟ್ಕೊಂಡಿದ್ವಿ. ಒನ್ ಮಿಸ್ಟರ್ ಮಣಿ ಅಂತಿದ್ದಾರೆ, ಅಂಥವ್ರನ್ನ ಗಮನದಲ್ಲಿ ಇಟ್ಕೊಂಡಿದ್ವಿ. ಈ ಥರ ಭಾಳ ಜನ ಸಂಪರ್ಕ ಮಾಡಿದ್ವಿ. ಯಾರ್ಯಾರು ಸ್ಪೀಕರ್ಸ್ ಬರ್ತಾರೆ, ಯಾರ್ಯಾರು ಟ್ರೈನರ್ಸ್ ಬರ್ತಾರೆ, ಇವ್ರ ಜೊತೆಗೆ ನಮ್ಮ ಯುವಕರನ್ನ ಸೇರಿಸೋದಕ್ಕೆ ಭಾಳಷ್ಟು ನಾವು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳು ಬಂದು ಅವರಿಗೆ ಮನಪರಿವರ್ತನೆ, ನಾನು ಉದ್ಯೋಗ ಕೇಳಬಾರ್ದು, ಉದ್ಯೋಗ ಕೊಡೋಂತನಾಗಬೇಕು ಅಂತೇಳಿ. ಹಾಗಾಗಿ ನಮ್ಮ ಕರೆ ಕೊಡ್ತಿರೋದೇ ನಾವು ಉದ್ಯೋಗಿಗಳಾಗ್ಬಿಡಿ ಉದ್ಯಮಿಗಳಾಗಿ ಅಂತೇಳಿದ್ದೇನೆ. ಈ ಕಾರ್ಯಕ್ರಮ ಮೂಲಕ ಅದನ್ನು ನಾವು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಈಗ ನಾವು.
4: ಓಕೆ, ಈ ವಿಷನ್ ಸಮಿತ್ನ ಮುಖ್ಯ ಉದ್ದೇಶ ಉದ್ಯಮಿಗಳನ್ನು ಸೃಷ್ಟಿಸೋದು, ಆ ಮೂಲಕ ಉದ್ಯೋಗಾವಕಾಶಗಳು ಕೂಡ
5: ಜಾಸ್ತಿ.
4: ಈ ಒಂದು ವಿಶೇಷವಾದಂತಹ ಗ್ಲೋಬಲ್ ಸಮಿತ್ನಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅಂತ ಹೇಳ್ತಾರೆ?
5: ಇಲ್ಲಿ ವಯೋಮಿತಿ ಏನಿಲ್ಲ, ಇಂಥ ಧರ್ಮದವ್ರು ಬರಬೇಕು ಅಂತೇನಿಲ್ಲ. ಈ ದೇಶದ 145 crore ಜನಕ್ಕೂ ಅವಕಾಶ ಇದೆ. ಸುಮಾರು 14 ದೇಶಗಳ ಪ್ರತಿನಿಧಿಗಳು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಕಡೆ ನಮ್ಮ ರೋಡ್ ಶೋಸ್ ಮಾಡ್ತಾ ಇದ್ವಿ, ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ವಿ ಎಲ್ಲ ದೇಶಗಳಿಗೂ ಬನ್ನಿ ಅಂತೇಳಿ. ಆ ದೇಶಗಳಿಂದ ಬರೀ ನೋಡೋರು ಕಲಿಯೋರಷ್ಟೇ ಅಲ್ಲ, ವೆಂಚರ್ ಕ್ಯಾಪಿಟಲಿಸ್ಟ್ಗಳನ್ನೂ ಕರೆಸ್ತಾ ಇದ್ವಿ. ನೀವೇನಾದ್ರು ಒಳ್ಳೆ ಸ್ಟಾರ್ಟ್ಅಪ್ ಸಿಕ್ಕಿದ್ರೆ ಅವ್ರಿಗೆ ನೀವೇನು ಸಪೋರ್ಟ್ ಮಾಡ್ಬೋದು. ಇವತ್ತು ಸುಮಾರು ಒಂದು 500-600 ಸ್ಟಾರ್ಟ್ಅಪ್ಸು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಅಂತ ಒಂದು ವಿಶ್ವಾಸ ಇದೆ ನಾವು ಮಾಡಿರೋ ಕೆಲಸದ ಮೇಲೆ. ಯಾವುದಾದ್ರು ಒಂದು 50 ಜನಕ್ಕೆ ಹ್ಯಾಂಡ್ ಹೋಲ್ಡ್ ಮಾಡಲಿಕ್ಕೆ ಬೇಕು, ನನಗೆ ಒಂದು 2 crore ಬೇಕು, 5 crore ಬೇಕು, 10 crore ಬೇಕು, ಅಂಥದ್ದು ಯಾವ್ದಾದ್ರು ಇದ್ದಾಗ ಈ ಥರ ವೆಂಚರ್ ಕ್ಯಾಪಿಟಲ್ಸ್ಗೆ ಅವ್ರು ಕೈ ಜೋಡಿಸ್ತಾರೆ. ಇಲ್ಲಿ ಅಮೌಂಟ್ ನಾನು ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಹೇಳೋದು, ಅದು ಏನಿದೆಯೋ ಅದು ನಾವು ಜೊತೆಗೆ ನಡೆಯುತ್ತೆ. ಸೊ ದಟ್ ಅವ್ರ ಉದ್ಯಮಗಳನ್ನ ದೊಡ್ಡದಾಗಿ ಬೆಳೆಸ್ಕೊಳ್ಳೋಕೆ ಇದೊಂದು ದೊಡ್ಡ ವೇದಿಕೆ ಆಗುತ್ತೆ. ಇದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಆಗುತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ, ಅದನ್ನ ಹಂಗೆ ಸ್ಕೇಲಿಂಗ್ ಮಾಡಬೇಕು, ದೊಡ್ಡದು ಮಾಡ್ಕೋಬೇಕು. ಅದನ್ನು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಆಸೆ ಇದೆ, ಅಲ್ಲೇ ಮಾಡಬೇಕು. ರಿಯಲ್ ಎಸ್ಟೇಟಲ್ಲಿ ಇದೆ, ಅಲ್ಲಿ ಹಂಗೆ ಆಸಕ್ತಿ ತೋರಿಸ್ಬೋದು. ಜ್ಯುವೆಲರಿ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು, ಈ ಥರ 10 ವಿಭಾಗಗಳಲ್ಲಿ ಕೆಲಸ ಮಾಡ್ತೀವಿ.
4: ಮಹಿಳಾ ಸಬಲೀಕರಣಕ್ಕಾಗಿ ಮಹಾಸಭಾ ಕೈಗೊಂಡಿರೋ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್.
5: ಮಹಿಳಾ ಸಬಲೀಕರಣದ ಬಗ್ಗೆ ಇತ್ತೀಚೆಗಷ್ಟೇ ನಾವು ಅದ್ರ ಬಗ್ಗೆ ಕ್ರಮ ತಗೊಂತ ಇದ್ವಿ. ನಾವು ಅಲ್ಲಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಯಾರ್ಯಾರು ಆಸಕ್ತಿ ಇದೆ, ಯಾರ್ಯಾರಿಗೆ ಏನೇನು ಕಲೆ ಗೊತ್ತಿದೆ, ಸಬಲೀಕರಣ ಅಂತ ತಕ್ಷಣ ಇಂಡಸ್ಟ್ರಿನೇ ಮಾಡ್ಬೇಕಂತೇನಿಲ್ಲ. ನಮ್ಮಲ್ಲಿ ಅವ್ರಿಗೆ ಮನೇಲಿ ಮಾಡೋ ತಿಂಡಿ ಚೆನ್ನಾಗಿ ಬಂದ್ರೆ ಅದನ್ನೇ ಹೆಂಗ್ ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ದೀಪಕ್ಕೆ ಅದಕ್ಕೆ ಹೂಬತ್ತಿ ಮಾಡೋದು, ದೇವ್ರಿಗೆ ಹಾಕುವಂಥ ಹೂಬತ್ತಿಗಳು, ಹತ್ತಿನಲ್ಲಿ ಮಾಡುವಂಥ ಆರ್ನಮೆಂಟ್ ಚೇಂಜ್ ಮಾಡ್ತಾರೆ, ಅಂಥವನ್ನೇ ಮಾಡಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಕಲೆ ತೋರಿಸ್ತೀವಿ. ಈ ತರ ಯಾರ್ಯಾರಿಗೆ ಮಹಿಳೆಯರಿಗೆ ಯಾವ್ಯಾವ ಕಲೆ ಗೊತ್ತಿದೆ ಅಥವಾ ಕಲಿಯೋ ಆಸಕ್ತಿ ಇದೆ ಅವರಿಗೆ ಕಲಿಸಿ ಅದರಿಂದ ಅವ್ರು ಜೀವನ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆನ ನಾವು ಕಳೆದ 2 ಮಾಡ್ಕೊಂಡ್ಬರ್ತಾ ಇದ್ವಿ. ಆಸಕ್ತನೆಲ್ಲ ಒಂದು ಕಡೆ ಸೇರಿಸಿ ಅವ್ರನ್ನ ಟ್ಯೂನಿಂಗ್ ಮಾಡಿ ಅವ್ರಿಗೆ ಬೇಕಂತ ಎಲ್ಲ ಮಾರ್ಗದರ್ಶನ ಕೊಡುವಂಥ ಕೆಲಸ ಅದ್ರೊಳಗೆ.
4: ಕೇಳಿದ್ರಿ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗ್ತಾ ಇದೆ 4:40. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಅನ್ನ ಬೆಂಗಳೂರು ಬಸ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆ ಇವತ್ತು ಇಂಜಿನಿಯರ್ಸ್ ಡೇ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಸುಮಾರಷ್ಟು ಐಟಿ ಹಬ್ ಅಂತಲೇ ಕರೀತಾರೆ ಅಲ್ವಾ, ಸೊ ಅದಕ್ಕೆ ಕನೆಕ್ಟೆಡ್ ಆಗಿ ಒಂದಷ್ಟು ಟಾಪಿಕ್ಸನ್ನು ಮಾತಾಡ್ತಾ ಇದ್ದೀವಿ ಇವತ್ತು. ನಾನು ಆಗಲೇ ಹೇಳ್ದಂಗೆ ಒಂದು ಇನ್ವೆನ್ಷನ್ನು ನಿಮ್ಮ ಮನೆ ಪಾರ್ಕಿಂಗ್ನಲ್ಲೇ ಇರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬೆಂಗಳೂರಿನ ಇವಿ ರೆವಲ್ಯೂಷನ್ ಬಗ್ಗೆ ಮಾತಾಡ್ತೀನಿ, ಅಂದರೆ ಇಲೆಕ್ಟ್ರಾನಿಕ್ ವೆಹಿಕಲ್ಗಳು ಏನಿದೆವಲ್ಲ, ಇಂಜಿನಿಯರ್ಸ್ಗಳು ರಾಕೆಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಆದರೆ ಇದೇ ಸಿಟಿಯ ಇಂಜಿನಿಯರ್ಸು ಎವ್ರಿ ಡೇ ಕಮ್ಯೂಟ್ಗೂ ಕೂಡ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮಾಡ್ತಾರೆ. ಬೆಂಗಳೂರಿನಲ್ಲೇ ಬೆಂಗಳೂರು ಬೇಸ್ಡ್ ಆದಂತಹ ಕಂಪನಿ ಎಲೆಕ್ಟ್ರಿಕ್ ಸ್ಕೂಟರ್ ಟೆಕ್ನಾಲಜಿಯನ್ನು ಸಾಫ್ಟ್ವೇರ್ ಜೊತೆ ಇಂಟಿಗ್ರೇಟ್ ಮಾಡೋದರಲ್ಲಿ ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲೆಕ್ಟ್ರಿಕ್ ಸ್ಕೂಟರ್ ಅಂದರೆ ಬ್ಯಾಟ್ರಿ ಮೋಟರ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇಕಾಗಿರುವಂಥ ಸೆನ್ಸರ್ಸ್, ಸಾಫ್ಟ್ವೇರ್, ಡಿಸ್ಪ್ಲೇ, ನ್ಯಾವಿಗೇಷನ್ನು, ಕನೆಕ್ಟಿವಿಟಿ ಎಲ್ಲವೂ ಕೂಡ ವರ್ಕ್ ಆಗುತ್ತೆ. ಸಿಂಪಲಾಗಿ ಹೇಳ್ತೀನಿ ಕೇಳಿ, ಒಂದು ಪೆಟ್ರೋಲ್ ವೆಹಿಕಲ್ ಅಂತಂದರೆ ಅದಕ್ಕೆ ಹೇಗೆ ನೀವು ಫ್ಯೂಯಲನ್ನು ಹಾಕಿಸಿ ಇಂಜಿನ್ ರನ್ ಮಾಡಿ ಒಂದು ಮೆಕ್ಯಾನಿಕಲ್ ಪವರ್ನ ಜನರೇಟ್ ಮಾಡ್ತಿರೋ, ಅದೇ ರೀತಿ ಇಲೆಕ್ಟ್ರಿಕ್ ವೆಹಿಕಲ್ಗೂ ಕೂಡ ಒಂದು ಬ್ಯಾಟ್ರಿ, ಒಂದು ಎಲೆಕ್ಟ್ರಿಕಲ್ ಎನರ್ಜಿ, ಮೋಟರು, ವೀಲು ಎಲ್ಲವೂ ಇರಬೇಕು. ಆದರೆ ಮಾಡರ್ನ್ ಕನೆಕ್ಟೆಡ್ ಇವಿಸ್ನಲ್ಲಿ ಸಾಫ್ಟ್ವೇರ್ ಎಷ್ಟು ಇಂಪಾರ್ಟೆಂಟ್ ಅಂತ ಲೆಕ್ಕ ಹಾಕಿ. ಹಿಂದೆ ಸ್ಕೂಟರ್ ಸ್ಟಾರ್ಟ್ ಮಾಡೋಕ್ಕೆ ಕೀ ಬೇಕಿತ್ತು, ಈಗ ಸ್ಕೂಟರ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಬರುತ್ತೆ ಅಂದರೆ ನಮ್ಮ ವೆಹಿಕಲ್ ಕೂಡ ಸ್ವಲ್ಪ ಸ್ಮಾರ್ಟ್ ಆಗಿದೆ ಅಂತ ತಾನೇ. ನಿಮ್ಮ ನೆಕ್ಸ್ಟ್ ವೆಹಿಕಲ್ ಪೆಟ್ರೋಲ್ ಇವಿನ ಅಥವಾ ಹೈಬ್ರಿಡಾ, ಎರಡೂ ಬೇಕಾ? ಸೊ ಇದೊಂದು ಪ್ರಶ್ನೆನ ನಾನು ನಿಮಗೆ ಕೇಳ್ತೀನಿ. ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಲ್ವಾ, ನಿಮಗೆ ಯಾವ ರೀತಿ ವೆಹಿಕಲ್, ಬೆಂಗಳೂರಂತಹ ನಗರಕ್ಕೆ ಯಾವ ವೆಹಿಕಲ್ ಬೇಕು? ನಿಮ್ಗೆ ಹತ್ರ ಪೆಟ್ರೋಲ್ ಗಾಡಿನೇ ಇರಲ್ಲ ಅಥವಾ ಈಗ ಬೂಮ್ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಗಾಡಿಗಳು ನಿಮ್ಗೆ ಇಷ್ಟ ಆಗುತ್ತಾ? ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ.

ನಿಮ್ಮ ನೆಕ್ಸ್ಟ್ ವೆಹಿಕಲ್ಲು ಪೆಟ್ರೋಲ್ದಾಗಿರ್ಬೇಕಾ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೇಕಾ ಅಥವಾ ಎರಡೂ ಮಿಕ್ಸ್ ಆಗಿರುವ ಹೈಬ್ರಿಡ್ ವೆಹಿಕಲ್ ಆಗಬೇಕಾ ಅಂತ ಕೇಳಿದ್ದೆ. ಎಲೆಕ್ಟ್ರಿಕ್ ಬೈಕೇ ಬೆಟರು ಮೇಡಮ್, ಯಾಕಂದರೆ ಪೆಟ್ರೋಲು ದಿನೇ ದಿನೇ ತುಂಬ ಕಾಸ್ಟ್ಲಿ ಆಗ್ತಾ ಇದೆ, ಹಾಗೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸಾಕಷ್ಟು ಪ್ರಾಬ್ಲಮ್ಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಬೈಕೇ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಮುಖಿ ಅವರು ಐ ಟಿ ಐ ಲೇಔಟ್ ಮಲ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು, ನಮಗೆ ಪೆಟ್ರೋಲ್ ಗಾಡಿಗಳೇ ಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಒಂದು ಪರ್ಸ್ಪೆಕ್ಟಿವ್ ಇರುತ್ತಲ್ವಾ, ಕೆಲವರಿಗೆ ಇದು ಸರಿ ಅನ್ಸಿದ್ರೆ ಇನ್ನು ಕೆಲವರಿಗೆ ಇದು ಸರಿ ಆಗುತ್ತೆ. ಕಣ್ಣಿಗೆ ಕಾಣದಂತಹ ನೀವು ಇವಾಗ ಇನ್ವೆನ್ಷನ್ಸ್ ಅಂತಂದರೆ ಏನು ಅನ್ಕೊಳ್ತಾ ಇದ್ರಿ, ಒಂದು ಮಿಷಿನ್ ಅನ್ಕೊತಾ ಇದ್ವಿ ಅಥವಾ ಒಂದು ಡಿವೈಸ್, ಆ ಥರನೇ ನಮ್ಮ ತಲೆಗೆ ಬರುತ್ತಲ್ವ, ಏನಾದರೂ ಕಣ್ಣು ಹಿಡಿದಿದ್ದಾರಾ ಅಂತ ಅನ್ಸಿದ್ರೆ ತಟ್ ಅಂತ ನಮ್ಮ ತಲೆಗೆ ಇದೇ ಬರುತ್ತೆ. ಆದರೆ ನೀವು ಪ್ರತಿದಿನ ಬಳಸುವಂತಹ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಇಂಜಿನಿಯರಿಂಗ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಸೆಮಿಕಂಡಕ್ಟರ್ ಡಿಸೈನ್ ಹಬ್ ಅಂತ ಹೇಳ್ತಾರೆ, ನೀವು ಚಿಪ್ಗಳನ್ನು ಯೂಸ್ ಮಾಡ್ತಾರಲ್ವ, ನೀವು ಪ್ರತಿ ನಿಮ್ಮ ಮೊಬೈಲ್ಗಳಾಗಿರ್ಬೋದು ಅಥವಾ ಯಾವುದೇ ಡಿವೈಸ್ನ ತೊಗೊಳ್ಳಿ, ಏನೊಂದು ಚಿಪ್ನ ಇನ್ಸರ್ಟ್ ಮಾಡ್ತಾರಲ್ವ ಸ್ಮಾರ್ಟ್ಫೋನ್ಗಳಿಗೆ, ಸೆಮಿಕಂಡಕ್ಟರ್ಸ್ನ ಉಪಯೋಗಿಸಿ ಮಾಡ್ತಾರಲ್ವ, ಇದು ಒಂದು ದೊಡ್ಡ ಆವಿಷ್ಕಾರ ಅಂತ ಹೇಳಿದರೆ ತಪ್ಪಲ್ಲ. ಸೆಮಿಕಂಡಕ್ಟರ್ ಡಿಸೈನ್ ಹಬ್ ಇದು ಏನೇನೆಲ್ಲ ಕೆಲಸಗಳನ್ನು ಮಾಡುತ್ತೆ ಗೊತ್ತಾ, ಪ್ರೊಸೆಸಿಂಗ್ ಮಾಡುತ್ತೆ, ಮೆಮೊರಿಯನ್ನು ಹಿಡ್ಕೊಳ್ಳುತ್ತೆ, ಕಮ್ಯುನಿಕೇಷನ್ ಮಾಡುತ್ತೆ, ಕ್ಯಾಮ್ರಾ ಪ್ರೊಸೆಸಿಂಗು, ಇವಾಗ ಹೊಸದಾಗಿ ಬರ್ತಾ ಇದೆಯಲ್ಲ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ, ಹಾಗೆ ಪವರ್ ಮ್ಯಾನೇಜ್ಮೆಂಟು. ನೀವು ಫೋನಲ್ಲಿ ಒಂದು ಕ್ಲೋಕ್ ಫೋಟೋನ ಕ್ಲಿಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಕ್ಯಾಮರಾ ಲೆನ್ಸ್ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಸೆನ್ಸರು, ಪ್ರೊಸೆಸರು, ಇಮೇಜ್ ಪ್ರೊಸೆಸಿಂಗು, ಅಲ್ಗಾರಿದಮ್ಸು, ಮೆಮೊರಿ ಎಲ್ಲವೂ ಕೂಡ ಆ ಕ್ಷಣದಲ್ಲಿ ವರ್ಕ್ ಆಗಬೇಕು ಅಲ್ವಾ. ಇಮ್ಯಾಜಿನ್ ಮಾಡಿ, ಆ ಕ್ಷಣದಲ್ಲಿ ವರ್ಕ್ ಆಗಬೇಕು ಅಂತಂದರೆ ಅದಕ್ಕೆ ಅಳವಡಿಸಿರುವಂತಹ ಚಿಪ್ ಎಷ್ಟು ಪವರ್ಫುಲ್ ಆಗಿರಬೇಕು ಆ್ಯಂಡ್ ಎಷ್ಟೆಲ್ಲ ಕೆಲಸ ಮಾಡಬೇಕು ಆಟ್ ಎ ಟೈಮ್ ಅದು ಅಂತ. ಇದೇ ರೀತಿಯಲ್ಲಿ ಬೆಂಗಳೂರು ಇಂಜಿನಿಯರ್ಸ್ ಆಟೋಮೇಟಿವ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಕೂಡ ಕೆಲಸ ಮಾಡ್ತಾರೆ, ಹೊಸ ಹೊಸ ಕಾರ್ಗಳಲ್ಲಿ ಸೆನ್ಸರ್ಸ್ ಇರ್ಬೋದು, ಸಾಫ್ಟ್ವೇರು, ಪ್ರೊಸೆಸರ್ಸು, ಕಮ್ಯುನಿಕೇಷನ್ಸು ಎಲ್ಲವೂ ಕೂಡ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ಫೋನಲ್ಲಿ ಯಾವ ಒಂದು ಫೀಚರು ಇಲ್ಲ, ಅಕಸ್ಮಾತ್ ಕ್ಯಾಮ್ರಾ ಇರಲಿಲ್ಲ ಅಂತ ಅನ್ಕೊಳ್ಳಿ, ಅಷ್ಟು ದೊಡ್ಡ ಫೋನ್ ಇಟ್ಕೊಂಡು ಏನು ಮಾಡ್ತೀವಿ, ಸಾಕಷ್ಟು ಜನ ಫೋನ್ ಇಟ್ಕೊಳ್ಳೋದೇ ಇವಾಗ ಫೋಟೋ ತೆಗೆಯೋದಕ್ಕೆ ಅಲ್ವಾ. ಸೊ ಅಷ್ಟು ವರ್ಕ್ ಮಾಡ್ತಿದ್ದಾರೆ, ಒಂದೊಂದು ವರ್ಷನ್ ಆಫ್ ದ ಫೋನ್ಸ್ ಬರ್ತಾ ಇದ್ರೂ ಕೂಡ ಎಷ್ಟೊಂದು ವರ್ಕ್ ಮಾಡಿ ಹೊಸ ಹೊಸ ರೀತಿಯ ಕ್ಯಾಮ್ರಾಗಳನ್ನು ಹಾಕ್ತಾ ಇದ್ದಾರೆ, ಹೊಸ ಹೊಸ ಥರದ ಫೋನ್ಗಳು ಬರ್ತಾ ಇದೆ ಮಾರ್ಕೆಟಲ್ಲಿ. ಇನ್ನು ರೋಬೋಟ್ ಹಾಗೆ AI, ಮುಂದಿನ ಬೆಂಗಳೂರು ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡಿ, ಫ್ಯೂಚರಿಸ್ಟಿಕ್ ಫೀಲ್ನ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತಲ್ವಾ. ಒಂದು ಒಮ್ಮೆ ಇಂಜಿನಿಯರ್ ಮಷೀನ್ ಮಾಡ್ತಿದ್ದ, ನಂತರ ಕಂಪ್ಯೂಟರ್ ಬಂತು, ಈಗ ಮಷೀನೇ ಸ್ವತಃ ಕಲಿಯುವಂತಹ ಕಾಲ ಬಂದ್ಬಿಟ್ಟಿದೆ, ಮಷೀನ್ ಲರ್ನಿಂಗ್ ಅಂತ. ಬೆಂಗಳೂರು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿದೆ, ಮಷೀನ್ ಲರ್ನಿಂಗ್ ಅಲ್ಲಿದೆ, ರೊಬಾಟಿಕ್ಸ್ ಅಲ್ಲಿದೆ, ಕಂಪ್ಯೂಟರ್ ವಿಷನ್ ಅಲ್ಲಿದೆ, ಡೀಪ್ ಟೆಕ್ನಾಲಜಿಗಳಲ್ಲಿದೆ. ಇದೊಂದು ದೊಡ್ಡ ಇಕೋಸಿಸ್ಟಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾನವನಿಗೆ ಕಣ್ಣಿದೆ, ಕ್ಯಾಮರಾಗೆ ಇಮೇಜ್ ಇದೆ, ಆದರೆ ಕಂಪ್ಯೂಟರ್ಗೆ ಆ ಇಮೇಜನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ವಿಷನ್ ಬೇಕು. ಸೊ ಇಷ್ಟೆಲ್ಲ ಇರುತ್ತೆ ರೋಬೋಟಿಕ್ ಮತ್ತು AI. AI ಅಂತೂ ಇವಾಗ ರೀಸೆಂಟಾಗಿ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಈ 80s ಟ್ರೆಂಡ್ ಎಲ್ಲ ಎಷ್ಟು ಸಖತ್ ವೈರಲ್ ಆಗ್ತಾ ಇದೆ ಅಲ್ವಾ. ಒಂದು ಕ್ಷಣಕ್ಕೆ ವೈರಲ್ ಆಗುತ್ತೆ ಟೆಕ್ನಾಲಜಿಗಳು, ಏನೇನು ಮಾಡ್ತಾರೆ, ಹೇಗೆ ಹೇಗೆ ಮಾಡ್ತಾರೆ. ಹಾಗಾದರೆ ಬೆಂಗಳೂರಿನ ದೊಡ್ಡ ವಿಷನ್, ನೆಕ್ಸ್ಟ್ ದೊಡ್ಡ ಇನ್ವೆನ್ಷನ್ ಏನಾಗಿರ್ಬೋದು, ಯಾವ ಒಂದು ಕೆಲಸಕ್ಕೆ ವ್ಯವಸ್ಥೆ ಬೇಕಿದೆ, ಟೆಕ್ನಾಲಜಿ ಬೇಕಿದೆ. ನನಗೇನಿಸುತ್ತೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದಾರಲ್ಲ, ಬೆಂಗಳೂರಂತಹ ದೊಡ್ಡ ನಗರದಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಟೆಕ್ನಾಲಜಿಗಳನ್ನು ಹಾಕಿ ಇನ್ವೆನ್ಷನ್ಸ್

ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹಾಗೆ ನಮ್ಮ ಸ್ನೇಹಿತರೊಬ್ರು ಚಂದ್ರಕಾಂತ್ ಅಂತ, ಅವರು ಕೂಡ ಸಂದೇಶವನ್ನ ಕಳಿಸಿ, ವೇಸ್ಟ್ ಬೆಂಗಳೂರಲ್ಲಿ ಉತ್ಪನ್ನಿಯಾಗುವಂತಹ ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ಬೋದು ಅಥವಾ ಬೇರೆ ಎಲ್ಲ ಥರದ ವೇಸ್ಟ್ಗಳಿರ್ಬೋದು, ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಒಂದು ಒಳ್ಳೆ ಟೆಕ್ನಾಲಜಿ, ಈಗ ಸಾಕಷ್ಟು ಟೆಕ್ನಾಲಜಿಗಳು ಇದ್ದಾವೆ ಬಟ್ ಚಾಲತಿಯಲ್ಲಿ ಬರಬೇಕು ತುಂಬ ಟೆಕ್ನಾಲಜಿಗಳು ಅಂತ ಹೇಳ್ತಾ ಇದ್ದಾರೆ. ಸಮಯ ಆಗ್ತಾ ಇದೆ 4:50. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಬರ್ತಾ ಇದೆ, ಒಂದೊಂದು ಸಾರಿ ಹಿಂಗೇನೆ ಅನ್ನೋಂಥ ಗೀತೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಬೆಂಗಳೂರಿಗೆ ನೀವು ಒಂದು ಇನ್ವೆನ್ಷನ್ ಅನ್ನ ಯೋಚನೆ ಮಾಡಿ ಇಟ್ಕೊಳ್ಳಿ. ಸೊ ನಾನೊಂದಷ್ಟು ಐಡಿಯಾಗಳನ್ನ ಹೇಳ್ತೀನಿ, ಅಂದ್ರೆ ಇರಬಹುದು ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಅನ್ನೋ ತರ ಇರ್ಬೋದು, ಇನ್ನೂ ಸಾಕಷ್ಟು ಐಡಿಯಾಗಳು ಇರ್ಬೋದು. ಬಟ್ ನಾನು ಯೋಚನೆ ಮಾಡಿ ಬಂದಂತಹ ಒಂದಷ್ಟು ಐಡಿಯಾಗಳು, ಟ್ರಾಫಿಕ್ ಸಿಗ್ನಲ್ಗಳು ಸ್ವತಃ ಆ ಡೆನ್ಸಿಟಿ ಎಷ್ಟು ವೆಹಿಕಲ್ಸ್ ಇದೆ ಅನ್ನೋ ಡೆನ್ಸಿಟಿನ ನೋಡಿ ಟೈಮಿಂಗ್ ಅನ್ನ ಚೇಂಜ್ ಮಾಡ್ಕೊ. ಅಫ್ಕೋರ್ಸ್ ಇವಾಗ ಸುಮಾರು ಕಡೆ ಅದು ಇಂಪ್ಲಿಮೆಂಟ್ ಆಗಿದೆ, ಬಟ್ ಇನ್ನೂ ಹೆಚ್ಚೆಚ್ಚು ಸೆಂಟರ್ಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕು. ಹಾಗೆ ವಾಟರ್ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ವಾಟರ್ ಅನ್ನೋದನ್ನು ಕಂಡುಹಿಡಿಯುವಂತಹ ಒಂದು ವ್ಯವಸ್ಥೆ ಅಥವಾ ಸಿಸ್ಟಮು, ಮತ್ತು ಪಲ್ಯೂಷನ್ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಒಂದು ಅಲರ್ಟ್ ಬರೋ ಥರ, ಸಿಟಿನಲ್ಲಿ ಪಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಸಿಟಿ ಅಂತಂದರೆ ಕೇವಲ ಬಿಲ್ಡಿಂಗ್ಸ್ ಅಷ್ಟೇ ಅಲ್ಲ ಅಲ್ವಾ. ಬಿಲ್ಡಿಂಗ್ಸಲ್ಲಿ ಬಿಲ್ಡಿಂಗ್ಸ್ ಜೊತೆಗೆ ಹಲವಾರು ಇನ್ವೆನ್ಷನ್ಸ್ಗಳು ಇನ್ನೋವೇಷನ್ಸ್ಗಳು ಇದ್ದೇ ಇರುತ್ತೆ. ಆದರೆ ನೆಕ್ಸ್ಟ್ ಬಿಗ್ ಇನ್ವೆನ್ಷನ್ ಯಾರಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಜೊತೆ ಇರುವಂತಹ ಇಂಜಿನಿಯರಿಂದನೇ ಬರ್ಬೋದು, ಅಥವಾ ನಮ್ಮ ಮಧ್ಯೆ ಇರೋ ಯಾರೋ ಒಬ್ಬ ಇಂಜಿನಿಯರಿಂದನೇ ಬರ್ಬೋದು. ಏನಾದರೂ ಆಗಿರಲಿ, ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ. ಇನ್ನು ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಭೂಷಣ ಸುಖ ಸಂಸಾರಕ್ಕೆ ಸತಿ ಭೂಷಣ. ಹೌದು, 5:04 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಾನ್ ಸ್ಟಾಪ್ ಸಂಜೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮೆಲ್ರಿಗೂ ನಾನ್ ಸ್ಟಾಪ್ ಸಂಜೆ ವಿಷಯ ಏನು ಅಂತ ಹೇಳಕ್ ಮುಂಚೆ ಸಮಸ್ತ ಕನ್ನಡ ಬಂಧುಗಳಿಗೆ, ಒಳನಾಡ ಕನ್ನಡಿಗರಿಗೆ, ಹೊರನಾಡ ಕನ್ನಡಿಗರು ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಹಬ್ಬದ ಆಚರಣೆ ಜೋರಾಗಿದೆ. ಗಣೇಶ ಹಬ್ಬ ಅಂದ ಕೂಡಲೇ ಒಂದು ದಿನಕ್ಕೆ ಮುಗಿಯುವಂತಹ ಸಂಭ್ರಮ ಅಲ್ಲ ಅದು. ಸುಮಾರು 1 ತಿಂಗಳ ಕಾಲ, ಹತ್ರ 1 ತಿಂಗಳ ಕಾಲ, 15 ದಿನ ಅಂತೂ ಇದ್ದೇ ಇರುತ್ತೆ. ಪ್ರತಿ ಬೀದಿಗಳಲ್ಲಿ, ರೋಡ್ಗಳಲ್ಲಿ, ಮನೆಗಳಲ್ಲಿ 3 ದಿನ ಮತ್ತೆ 9 ದಿನ, 11 ದಿನಗಳ ಕಾಲ ಗಣೇಶನ ಇಟ್ಟು ಪೂಜಿಸುವಂತ ಪದ್ಧತಿ ಇವೆಲ್ಲ ಸಾಕಷ್ಟು ಈಗಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ರೋಡಲ್ಲೂ ಕೂಡ ಮಕ್ಕಳು, ಯುವಕರು ಗಣೇಶನ ಇಟ್ಟು ಪೂಜಿಸೋದು, ಅಲ್ಲಿಂದ ಏನು ಕಲಿತಾರೆ, ಏನೇನೆಲ್ಲ ಮಾಡ್ತಾರೆ, ನಾವು ಹೇಗಿರಬೇಕು, ಯಾವುದಾದ್ರೂ ಅಷ್ಟೇ ಒಂದು ಲಿಮಿಟಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಾರಲ್ವಾ, ಇದರ ವಿಷಯ ಏನು, ಅದೆಲ್ಲದರ ಜೊತೆಗೆ ಒಂದಿಷ್ಟು ಮಾತುಕತೆಯಲ್ಲಿ ನಿಮ್ಮ ಜೊತೆಗೆ ನಾನಿರ್ತೀನಿ ಮಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಹನಿಯುವ ಮಳೆಗಳು ನೀನು ಶುರುವಾಗತ್ತೆ ಅನ್ನುವಂತಹ ವಾತಾವರಣ, ಆದರೂ ಸೆಕೆ ಜೋರಾಗಿದೆ ಕಣ್ರಿ, ಸಿಕ್ಕಾಪಡೆ ಸೆಕೆ ಅಂತೂ ಇದೆ. ಆದರೂ ಒಂಥರ ಮೋಡ ಕವಿದ ವಾತಾವರಣ ಅನ್ನೋಂಗಿದೆ. ಆ ಮೋಡ ಕವಿದ ವಾತಾವರಣದಲ್ಲೇನಾದರೂ ಮಳೆ ಬಂದರೆ ಖಂಡಿತ ಈ ಹಾಡು ನಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಅಲ್ವಾ.

ಒಬ್ಬಟ್ಟು ಈ ಎಲ್ಲ ಸ್ವೀಟ್ಗಳು ಸೇರಿ, ಅದರ ಜೊತೆಗೆ ನೆಂಟರು ಬಂದವರು, ಫ್ರೆಂಡ್ಸ್ ಬಂದವರು ಮನೆಗೆ ಇನ್ನೊಂದಷ್ಟು ಸ್ವೀಟ್ಸ್ನ ತಂದಿರ್ತಾರೆ, ಆ ಎಲ್ಲ ಸ್ವೀಟ್ಸ್ನ ತಿಂದು ಖುಷಿ ಪಡುವಂಥ ಸಮಯದಲ್ಲಿ, ಅರೆ ಇವಾಗ ಯಾರೀ ತಿಂತಾರೆ ಅಷ್ಟೊಂದೆಲ್ಲ ಸ್ವೀಟು, ಎಲ್ರಿಗೂ ತುಂಬ ಡಯಟ್ ಕಾನ್ಷಿಯಸ್ಸು, ಹೆಲ್ತ್ ಕಾನ್ಷಿಯಸ್ಸು ಅಂತ ಹೇಳಿದ್ರೂ ಕೂಡ ನಾಲ್ಗೆ ಕೇಳಬೇಕಲ್ಲ ವಿಷಯನ. ಅದರ ಜೊತೆಗೆ ಅತಿಯಾದ ಸಿಹಿ ಕೂಡ ಬೇಡ, ಜೊತೆಗೆ ಮನೆಗೆ ಬಂದವರು ಯಾವಾಗಲೂ ಬರ್ತಾರೆ, ಒಂದಷ್ಟು ಎಲ್ಲವೂ ಒಂದಿಷ್ಟು ಹುಸಿ ಮನಸ್ಸು ಅನ್ನೋದು ಬಂದೇ ಇರುತ್ತೆ, ಅಥವಾ ಮುಂದಕ್ಕೆ ಬಂದರೂ ಬರಬಹುದು. ಅದರಿಂದ ಮನೆಗೆ ಬಂದಿದ್ರೆ ಮಾತಾಡೋಣ ಬಿಡು ಅಂತ ನಿಮ್ಮೆಲ್ಲ ವಿಷಯಗಳನ್ನು ಅವ್ರ ಮುಂದೆ ತೆರೆದಿಡೋದು ಎಷ್ಟು ಸರಿ ಅನ್ನೋದು ಇವತ್ತಿನ ಮಾತುಕತೆ. ಅತಿ ಮಧುರವಾದೊಡಂ ಹಿತವಲ್ಲ ಕೇಳಿರೆ, ಅತಿ ಸ್ನೇಹವಾದೊಡಂ ಮುನಿಸು ತರುವುದು, ಬೇಸರೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ತಾರೆ. ತುಂಬ ಸಿಹಿ ಇದ್ರೂ ಅದನ್ನು ಅತಿಯಾಗಿ ತಿಂದರೆ ಖಂಡಿತ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದು ಬರೀ ಸಿಹಿಗೆ ಮಾತ್ರ ಅಲ್ಲ, ಮನೆಗೆ ಬಂದಿರೋರ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳುವಂತಹ ಒಂದು ಸರ್ವಜ್ಞ ಕವಿಯ ವಚನ ಈ ಮಾತುಕತೆ ಜೊತೆಯಲ್ಲಿ ಸಾಗುತ್ತೆ. ಇವತ್ತಿನ ನಾವು ನಾನ್ ಸ್ಟಾಪ್ ಸಂಜೆ ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3.

5:32 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಅತಿ ಮಧುರವಾದೊಡಂ ಹಿತವಲ್ಲ ಕೇಳಿರೆ ಅಂತ ಸರ್ವಜ್ಞ ಕವಿ ಏನೋ ಹೇಳಿದ್ರು. ತುಂಬಾ ಸಿಹಿಯಾಗಿದ್ರು, ಅದನ್ನ ಅತಿಯಾಗಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗೇನೆ ಅತಿಯಾಗಿರೋ ಸ್ನೇಹ ಅಥವಾ ಬಾಂಧವ್ಯ ಕೆಲವೊಮ್ಮೆ ಮನಸ್ತಾಪ, ಸಿಟ್ಟು ಅಥವಾ ಜಗಳಕ್ಕೆ ಕಾರಣ ಆಗ್ಬಿಡ್ಬಹುದು. ಅದರಿಂದ ಯಾವುದೇ ವಿಷಯನೇ ಇರಲಿ, ಅದು ನಮಗೆ ಸಂಪೂರ್ಣವಾಗಿ ಬೇಜಾರಾಗೋಕ್ ಮುಂಚೆನೆ ಅದನ್ನ ಒಂದು ಮಿತಿಯಲ್ಲಿ ನಿಲ್ಸೋದು ಅಥವಾ ಸಾಕ್ ಮಾಡೋದು ಜಾಣ್ತನ ಅಲ್ವೇನ್ರಿ? ಬದುಕಲ್ಲಿ ಮಿತವಾಗಿರೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಸಾಲು ಅಂದ್ರೆ ಸರ್ವಜ್ಞ ಕವಿಯ ಸಾಲು, ಅತಿ ಸ್ನೇಹವಾದೊಡಂ ಮುನಿಸು ತರುವುದು ಬೇಸರವೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಅಂತ ಹೇಳುವಂತ ಮಾತು ಬದುಕಿನಲ್ಲಿ ಮಿತವಾಗಿರೋದು ಎಷ್ಟು ಮುಖ್ಯ ಅಂತ ಹೇಳುತ್ತೆ. ಖಂಡಿತ ಹೌದಲ್ವಾ? ಹೀಗೇನಾದ್ರೂ ನಿಮ್ಮ ಜೀವನದಲ್ಲಿ ತುಂಬಾ ಅತಿ ಅನಿಸಿದಾಗ, ಅಂದ್ರೆ ಅತಿ ಅನಿಸಿ ಆಡಿದೀನಿ ನಾನು ಅಂತ ಅನ್ಸಿದಿದ್ರೆ ಖಂಡಿತ ನಮ್ಮ ಜೊತೆಲಿ ಹಂಚ್ಕೊಳ್ಳಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗೌರಿ ಹಬ್ಬ, ಗೌರಿ ಹಬ್ಬ, ಗೌರಿ ಹಬ್ಬ, ಗಣೇಶ ಹಬ್ಬನೂ ಅದರ ಜೊತೆಲಿ ಸೇರಿ. ಗೌರಿ ಹಬ್ಬದಲ್ಲಿ ಅಮ್ಮನ ಮನೆಯಿಂದ ಬಂದ ಬಾಗಿನ ಬಾಗಿನದಲ್ಲಿನ ಬಳೆಗಳು ಎಷ್ಟು ಸುಮಧುರವಾದ ದರಿಯನ್ನ ಹೊರಡಿಸುತ್ತೆ ಅಲ್ವಾ? ಹಸಿರು ಗಾಜಿನ ಬಳೆಗಳ ಈ ಹಾಡು ನಿಮ್ಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಲತಾ ಹಂಸಲೇಖ ಅವರ ದನಿಯ ಈ ಹಾಡು ನಿಮಗಾಗಿ.

ಸಮಯ ಸರಿಯಾಗಿ 5:47 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಹಬ್ಬಕ್ಕೆ ನೆಂಟರಿಷ್ಟರು ಎಲ್ಲ ಮನೆಗೆ ಬರ್ತಾರೆ, ಫ್ರೆಂಡ್ಸ್ನು ಮನೆಗೆ ಕರೆದಿರ್ತೀವಿ, ಆದರೆ ಅದೇನೋ ಎಂಥೂಸಿಯಾಸಮ್, ಅದೇನೋ ಖುಷಿಯಲ್ಲಿ ಎಲ್ಲನೂ ಅವ್ರ ಮುಂದೆ ಹೇಳ್ಬಿಟ್ಟಿರ್ತೀವಿ. ಅಯ್ಯೋ ಇದೆಲ್ಲ ಹೇಳ್ಬಾರ್ದಿತ್ತಲ್ಲ, ಅದು ಎಫೆಕ್ಟ್ಸ್ ಆಫ್ಟರ್ ಎಫೆಕ್ಟ್ಸ್ ಎಲ್ಲ ಇರುತ್ತಲ್ಲ, ಅದು ಆಮೇಲೆ ಅವ್ರ ಮನೆಗೆ ಹೋದ್ಮೇಲೆ ಅಥವಾ ಇನ್ಯಾರ ಜೊತೆಲೋ ಡಿಸ್ಕಸ್ ಮಾಡಿದ್ಮೇಲೆ, ಛೇ ಅವ್ರ ಜೊತೇಲಿ ಇದನ್ನು ಹೇಳಿ ಇದನ್ನು ಮಾತಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸಿರುತ್ತೆ. ಅದಕ್ಕೆ ಅತಿಯಾದರೆ ಅಮೃತವೂ ವಿಷವೇ. ಪ್ರತಿಯೊಂದು ವಿಷಯನೂ ಏನಿರುತ್ತಲ್ಲ ಅದಕ್ಕೆ ಮಿತಿ ಅನ್ನೋದಿದ್ರೆ ತುಂಬ ಒಳ್ಳೆಯದು. ಅದೇ ಈ ಸಮಸ್ಯೆಗೆ ನಿಜವಾದ ಮದ್ದು. ಅಮೃತ ಆಗಿದ್ರೂ ಅದನ್ನು ಅತಿಯಾಗಿ ಕುಡಿದ್ರೆ, ಸೇವಿಸಿದ್ರೆ ಅದು ವಿಷ ಥರನೇ ಹಾನಿ ಮಾಡುತ್ತೆ ಅಲ್ವೇನ್ರಿ? ಹಣ್ಣುಗಳು ಅಥವಾ ಔಷಧಗಳು ಆರೋಗ್ಯಕ್ಕೆ ಒಳ್ಳೆಯದು ಅಂದ ಮಾತ್ರಕ್ಕೆ ಅತಿಯಾಗಿ ಸೇವಿಸಿದರೆ ಆರೋಗ್ಯ ಕೂಡ ಹದಗೆಡುತ್ತೆ. ಅಯ್ಯೋ ನನಗೆ ತಲೆನೋವು, ಅಯ್ಯೋ ನನಗೆ ಕಾಲು ನೋವು, ಅಯ್ಯೋ ನನಗೆ ಕೈ ನೋವು, ನೆಗಡಿ, ಕೆಮ್ಮು, ಜ್ವರ, ಸಣ್ಣ ಪುಟ್ಟದಕ್ಕೂ ಮಾತ್ರೆ ತಗೊಳ್ತಾನೆ ಇದ್ರೆ ಆಮೇಲೆ ನಮ್ಮ ದೇಹ ಆ ಔಷಧಿಗಳಿಗೆ ಸ್ಪಂದಿಸೋದನ್ನು ಬಿಟ್ಬಿಡುತ್ತೆ. ಭಾವನೆಗಳು ಅಷ್ಟೇ, ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆಗಳು ಜೀವನಕ್ಕೆ ಬೇಕು, ಆದರೆ ಅವು ಅತಿಯಾದರೆ ಮನಸ್ಸನ್ನು ನೆಮ್ಮದಿ ಕಳ್ಕೊಂಡು ನೋವನ್ನು ಅನುಭವಿಸೋಕ್ಕೆ ಶುರು ಮಾಡ್ತೀವಿ ಅಲ್ವಾ? ಅದರಿಂದ ಯಾವುದನ್ನು ಅತಿ ಮಾಡ್ಕೊಳ್ಬೇಡಿ, ಅತಿ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿ ಅತಿಯಾಗಿರೋದ್ರಿಂದ ದೂರ ಇರಿ ಅಂತ ಹೇಳ್ತಾ ಸಮಯ 5:48 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಅಪ್ಪನ ಮಗಳಿಗೋಸ್ಕರ ಈ ಹಾಡು ಕೇಳ್ತಾ ಇರಿ.

ಜೊತೆಗೆ ಸುರೇಂದ್ರ ಕುಂದಾಪುರದಿಂದ ಸಂದೇಶನ ಕಳಿಸಿ, ನನ್ನ ಪ್ರಕಾರ ನಿಜ ಸ್ನೇಹಿತರ ಮುಂದೆ ಕಷ್ಟ ಸುಖ ಹಂಚಿಕೊಳ್ಬಹುದು, ಆದರೆ ಸಂಬಂಧಿಕರ ರೂಪದಲ್ಲಿರೋ ಹಿತಶತ್ರುಗಳ ಮುಂದೆ ಮಾತ್ರ ಎಲ್ಲದನ್ನು ಹಂಚ್ಕೊಳ್ಬಾರ್ದು ಕಂಡ್ರಿ ಅಂತ ಹೇಳ್ತಾ ಇದಾರೆ. ಹೌದು, ಖಂಡಿತ ಅವರವರ ಅನುಭವಕ್ಕೆ ಬಿಟ್ಟಂತಹ ವಿಷಯಗಳು, ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅವರವರ ಅನುಭವಕ್ಕೆ ಬಿಟ್ಟಂತ ವಿಷಯಗಳು, ಆದರೂ ನಮ್ಮವರು ಅನ್ಸ್ಕೊಂಡವ್ರು ಹತ್ರ ಬಿಟ್ಟು ಸ್ವಲ್ಪ ಹೊರಗಡೆ ಅವ್ರ ಹತ್ರ ಸೆಕೆಂಡ್ ಸರ್ಕಲ್ ಅಂತ ಯಾವ್ದು ಇರ್ತೀವೋ ಅವ್ರ ಹತ್ರ ತುಂಬ ಹುಷಾರಾಗಿರೋದು ಒಳ್ಳೇದು ಅಂತ ಅನ್ಸುತ್ತೆ. ಸಮಯ 5:56, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನವಿಲು 101.3. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ, ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಕನ್ನಡ ಕಾಮನವಿಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ
2: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಪ್ರಿಯ ಕೇಳುಗರೆ, ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ,

0: ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಆಕಾಶವಾಣಿಯ 90 ವರ್ಷದ ಪಯಣ,
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್
5: ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. The Ministry of External Affairs has said several issues were discussed during the meeting between Prime Minister Narendra Modi and Chinese President Xi Jinping on the sidelines of the 18th BRICS summit held in New Delhi recently. External Affairs Ministry spokesperson Randhir Jaiswal said the Prime Minister referred to India's concerns and underlined that both sides should show sensitivity to each other's core concerns. Replying to a query regarding attack on a commercial vessel, MT El Gaya, off the coast of Oman, Mr. Jaiswal said, targeting commercial shipping, seafarers, civilians and civilian infrastructure in the region is unacceptable to India.
6: This attack happened off the coast of Oman. It was a Panama flagship on which we had 14 Indian nationals or seafarers, of which 13 have been rescued, and we deeply thank the Omani authorities for rescuing our nationals. One Indian national is missing. Search and rescue operation.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ

0: ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು. ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
1: ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ. ಗಂಡು ಹೆಣ್ಣುಗಳ ಕಂಠಗಳಲ್ಲಿ ಅಂತರ ಇರುವಂತೆ ವ್ಯಕ್ತಿ ವ್ಯಕ್ತಿಗಳ ಧ್ವನಿಯಲ್ಲಿ ವ್ಯತ್ಯಾಸವಿರುತ್ತದೆ. ಅವು ಕರಿಯಣ್ಣ, ಕೆಂಪಣ್ಣ ಎಂದು ಹೆಸರು ಇಟ್ಟುಕೊಳ್ಳದಿದ್ದರೂ ಕೇವಲ ಧ್ವನಿಯಿಂದಲೇ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸಬಲ್ಲವು. ಅಂತೆಯೇ ಅವು ತಮ್ಮ ಪತಿ, ಪತ್ನಿ, ಮಕ್ಕಳನ್ನು ಸುಲಭವಾಗಿ ಗುರುತಿಸಬಲ್ಲವು. ಬೆಳೆಯುತ್ತಿರುವ ಕೋಗಿಲೆಯ ಮರಿ ಪ್ರಥಮ ಬಾರಿ ಹಾಡಿದಾಗಲೇ ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದ ಕಾಗೆ ದಂಪತಿಗಳೇ ತಾವು ಮೋಸ ಹೋದದ್ದು ಅರಿವಾಗಿ ತಮ್ಮದಲ್ಲದ ಮರಿಯನ್ನು ಹೊರೆದೋಡಿಸಿ ಬಿಡುತ್ತವೆ. ಕೆಲ ಮೂಕ ಪಕ್ಷಿಗಳನ್ನು ಬಿಟ್ಟು ಉಳಿದವುಗಳಿಗೆ ಒಳಕಿವಿಗಳು ಇರುತ್ತವೆ. ಇವು ಅತ್ಯಂತ ಸೂಕ್ಷ್ಮಗ್ರಾಹಿ ಇದ್ದದ್ದರಿಂದ ನಮಗೆ ಕೇಳದ ಮಾತುಗಳನ್ನು ಹಕ್ಕಿಗಳು ಆಲಿಸಿ ಪ್ರತಿಕ್ರಿಯಿಸುತ್ತವೆ. ಅವುಗಳ ಭಾಷೆ ಆನುವಂಶಿಕವಾದ್ದರಿಂದ ಅದನ್ನು ಪಾಲಕರಿಂದ ಕಲಿಯಬೇಕಾಗಿಯೇ ಇಲ್ಲ. ಒಂಟಿಯಾಗಿ ಬೆಳೆಸಿದ ಮರಿಯೂ ತಮ್ಮ ಭಾಷೆಯನ್ನು ಚಾಚೂ ತಪ್ಪದೆ ಮಾತನಾಡವು. ಆದರೆ ಇನ್ನಿತರನ್ನು ಅನುಕರಣೆ ಮಾಡುವ ಮೈನ, ಗಿಳಿ, ಕೋಗಿಲೆಗಳಂತಹ ಹಕ್ಕಿಗಳು ಮಾತುಗಳನ್ನು ಕಲಿಯಬೇಕಾಗುವುದು. ಗುಂಪುಗಳಲ್ಲಿ ಜೀವಿಸುವ ವಿವಿಧ ಬಣಕ್ಕೆ ಸೇರಿದ ಪಕ್ಷಿಗಳು ಒಂದರ ಭಾಷೆ ಇನ್ನೊಂದು ಕಲಿತು ಬಿಡುತ್ತವೆ. ಇದರಿಂದ ಭಿನ್ನವಾಗಿ ಕಾಣುವ ಹಕ್ಕಿಗಳು ಒಂದೇ ಬಗೆಯಾಗಿಯೂ ಮತ್ತು ಒಂದೇ ಜಾತಿಗೆ ಸೇರಿದವು ಭಿನ್ನ ಭಿನ್ನವಾಗಿಯೂ ಮಾತನಾಡುವುದಿದೆ. ಹುಲ್ಲುಗುಬ್ಬಚ್ಚಿಯೊಂದೇ ದಿನವೊಂದಕ್ಕೆ 880 ವಿಧದಲ್ಲಿ ಮಾತನಾಡಬಲ್ಲದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪ್ರತಿದಿನ ಹಕ್ಕಿಗಳು ಆಹಾರ ಸಂಪಾದನೆಗಾಗಿ, ಸಾಮೂಹಿಕ ಸಂಪರ್ಕಕ್ಕಾಗಿ, ವೈರಿಗಳಿಂದ ಸಂರಕ್ಷಣೆಗಾಗಿ, ಸಂತಾನೋತ್ಪತ್ತಿಗಾಗಿ ಹಾಗೂ ಮರಿಗಳ ಪಾಲನೆಗೆ ತಮ್ಮ ಮಾತುಗಳನ್ನು ದಕ್ಷ ರೀತಿಯಿಂದ ಬಳಸಿಕೊಳ್ಳುತ್ತವೆ. ಹಣ್ಣು ಹಂಪಲುಗಳು ವಿಪುಲವಾಗಿರುವಾಗ ಎಲ್ಲವೂ ಸಹಕಾರದಿಂದ ಮೃಷ್ಟಾನ್ನ ಭೋಜನ ನಡೆಸುವು. ಕೊರತೆ ಇದ್ದಾಗ ಕಚ್ಚಾಟ, ಚೀರಾಟ ನಡೆಸುವು. ಹಸಿದ ಮರಿಗಳು ಗುಟುಕಿಗಾಗಿ ಪಾಲಕರನ್ನು ಚೀರಾಡಿ ಕರೆಯುವವು. ಹಸಿವು ಅಸಹನೀಯವಾದಾಗ ಬೊಬ್ಬೆ ಇಡುವವು. ಪಾಲಕರು ಕೇವಲ ಕಂಠದಿಂದಲೇ ಗುಟುಕು ಸಿಗದ ಮರಿಗಳನ್ನು ಗುರುತಿಸಬಲ್ಲವು. ಸಾಂಘಿಕ ಹಕ್ಕಿಗಳು ಹಿಣ್ಣನ್ನು ಒಂದಾಗಿ ಇಡುವುದಕ್ಕಾಗಿ ತಮ್ಮ ಧ್ವನಿಯನ್ನು ಯಶಸ್ವಿಯಾಗಿ ಬಳಸುವವು. ಬಯಲಿನಲ್ಲಿ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ ಗುಂಪು ಮೆಲುನಾದ ಹೊರಡಿಸಿ ಇನ್ನಿತರ ಸದಸ್ಯರೊಂದಿಗೆ ಸಂಪರ್ಕ ಸ್ಥಾಪಿಸಿಕೊಂಡಿರುತ್ತವೆ. ಅದೇ ಗಗನ ವಿಹಾರಿಯಾಗುವಾಗ ಸರ್ವರಿಗೂ ಕೇಳುವಂತೆ ಕೂಗಾಡಲು, ಚೀರಾಡಲು ಪ್ರಾರಂಭಿಸುವವು. ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ಹಕ್ಕಿಗಳು ಕನಮರಿಸುವುದು, ಒಂಟಿಯಾಗಿ ಮಾತನಾಡುವುದು, ಕಗ್ಗತ್ತಲಿನ ಭಾಷಣ, ಸ್ವಗತ ಭಾಷಣಗಳೆಲ್ಲವೂ ಇದೇ ಗುಂಪಿಗೆ ಸೇರುತ್ತವೆ. ಸದಾಕಾಲ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವುದು ಹಕ್ಕಿಗಳಿಗೆ ಬಗೆಹರಿಸಿಕೊಳ್ಳಲಾಗದ ಸಮಸ್ಯೆ. ಗಿಡುಗ ಗೂಗೆಗಳು ಗಗನಮಂಡಲದಿಂದ, ಹಾವು ಕೂತಿಗಳು ಮರವೇರಿ, ನರಿ ನಾಯಿ ಬೆಕ್ಕುಗಳೊಂದಿಗೆ ಮಾನವನೂ ಸೇರಿ ಅವುಗಳಿಗೆ ಉಪಟಳ ಕೊಡುತ್ತಲೇ ಇರುತ್ತಾರೆ. ದೂರದಲ್ಲಿ ವೈರಿ ಗೋಚರಿಸಿದಾಗಲೇ ಕ್ಷೀಣ ಸ್ವರದಲ್ಲಿ ಮುನ್ನೆಚ್ಚರಿಕೆ ನೀಡುವುದು. ಎಚ್ಚರಿಕೆಯ ಧ್ವನಿಯಿಂದಲೇ ಬರಲಿರುವ ವೈರಿ ಯಾರು ಎಂದು ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ. ಅವುಗಳನ್ನು ಅನುಕರಿಸುವ ಸಿಟಿ ಪಿಪಿಗಳು ಅಮೆರಿಕೆಯಲ್ಲಿ ಮಾರಲು ಸಿಗುತ್ತವೆ. ಅವನ್ನು ನುಡಿಸಿದಾಗ ಹಕ್ಕಿಗಳು ಪ್ರತ್ಯುತ್ತರ ನೀಡುತ್ತವೆ. ಜನಸಾಮಾನ್ಯರಿಗೂ ಹಕ್ಕಿಗಳ ಆಡುಭಾಷೆ ಅರಿಯುವಂತಾದರೆ ಅವುಗಳ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಸುಖಮಯ ಸಹಜೀವನ ನಡೆಸಲು ಸಹಾಯವಾದೀತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ, ಲೇಖಕ ಡಾ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ನವದೆಹಲಿಯಾ ಪ್ರತಿಪಾದಿತಂ ಯತ್ ಖಾತಿ ಪ್ರದೇಶೆ ವಾಣಿಜ್ಯಿಕ ಪೋತಾನಾಂ ಸಾಮುದ್ರಿಕ ಯಾತ್ರಿಣಾಂ ನಾಗರಿಕಾಣಾಂ ತಥಾ ನಾಗರಿಕ ಮೂಲ ಸಂರಚನಾಯಾಃ ಲಕ್ಷ್ಯೀಕರಣಂ ಭಾರತಾಯ ಅಸ್ವೀಕಾರ್ಯಮಸ್ತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ರಕ್ಷಾಕ್ಷೇತ್ರೆ ಆತ್ಮನಿರ್ಭರತಾಂ ಪ್ರಾಪ್ತುಂ ಸಶಸ್ತ್ರ ಬಲಾನಾಂ ರಕ್ಷಾನುಸಂಧಾನ ವಿಕಾಸ ಸಂಘಟನ ಸಂಸ್ಥಾಯಾಃ ತಥಾ ಉದ್ಯೋಗ ಜಗತಃ ಮಧ್ಯೆ ಅಧಿಕ ಸಹಕಾರಸ್ಯ ಆಹ್ವಾನಂ ಕೃತವಾನ್. ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ, ದಿಲ್ಲಿ ಚೇತ್ಯತೇಷಾಂ ಮುಖ್ಯಮಂತ್ರಿಭಿಃ ಯಮುನಾ ನದ್ಯಾಃ ಪುನರುದ್ಧಾರಾಯ ಕಿಶಾವ್ ಬಹು ಉದ್ದೇಶೀಯ ಬಂಧ ಪರಿಯೋಜನಾ ಸಂಬದ್ಧೆ ಸಂಧೌ ಹಸ್ತಾಕ್ಷರಾಣಿ ಕೃತಾನಿ. ಅಮೆರಿಕಾಯಾಃ ನ್ಯಾಯಾಲಯೇನ ವೈದೇಶಿಕ ಛಾತ್ರಾಣಾಂ ವಾರ್ತಾಹರಾಣಾಂ ಚ ಕೃತೆ ಟ್ರಂಪ್ ಪ್ರಶಾಸನೇನ ನಿರ್ಧಾರಿತೇಷು ನೂತನ ಪಾರಗಮನಾನುಮತಿ ಪತ್ರ ನಿಯಮೇಷು ಪ್ರತಿಬಂಧ ಸ್ಥಾಪಿತಃ. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಭಾರತಂ ಅದ್ಯ ಸಾಯಂ ನವದಿಲ್ಲ್ಯಾಂ ಅಫ್ಘಾನಿಸ್ತಾನಂ ವಿರುದ್ಧ ದ್ವಿತೀಯಾಯಾಂ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಸ್ಪರ್ಧಾಯಾಂ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ನವದೆಹಲಿಯಾಂ ಆಯೋಜಿತಸ್ಯ ಅಷ್ಟಾದಶತಮಸ್ಯ ಬ್ರಿಕ್ಸ್ ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಚೀನದೇಶಸ್ಯ ರಾಷ್ಟ್ರಪತಿನಾ ಸಹ ವಾರ್ತಾಲಾಪಃ ಕೃತಃ ಇತಿ ವಿದೇಶಮಂತ್ರಾಲಯೇನ ಸಂಸೂಚಿತಂ. ನವದೆಹಲಿಯಾಂ ಸಾಪ್ತಾಹಿಕ ವಾರ್ತಾಹರ ಸಮ್ಮೇಳನಸ್ಯ ಸಮಯೆ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರಜಾಯಸವಾಲಃ ಅವದತ್ ಯತ್ ತಯೋಃ ವಾರ್ತಾಲಾಪಸ್ಯ ಸಮಯೆ ಪ್ರಧಾನಮಂತ್ರಿ ಸಬಲಂ ಪ್ರತಿಪಾದಿತವಾನ್ ಯತ್ ಉಭೌ

0: ಉಭಕ್ಷೌ ಪರಸ್ಪರಂ ಮೂಲ ಚಿಂತಾ ವಿಷಯೇ ಸಂವೇದನಶೀಲತಾಂ ದರ್ಶಯಿತವ್ಯಂ. ಓಮಾನಸ್ಯ ತಟ ಸಮೀಪೆ ವಾಣಿಜ್ಯಿಕ ಪೂತಸ್ಯ ಎಂಟಿಎಲ್ ಗಯ್ಯಾ ಇತ್ಯಸ್ಯ ಉಪರಿ ಕೃತೆ ಆಕ್ರಮಣ ಸಂಬಂಧಿ ಪ್ರಶ್ನಸ್ಯ ಉತ್ತರಂ ದದನ್ ಶ್ರೀ ಜಯಸವಾಲಃ ಉಕ್ತವಾನ್ ಯತ್ ಅಸ್ಮಿನ್ ಪ್ರದೇಶೇ ವಾಣಿಜ್ಯಿಕ ಪೂತಾನಾಂ ಸಮುದ್ರೀಯ ಕರ್ಮಕರಾಣಾಂ ನಾಗರಿಕಾಣಾಂ ತಥಾ ನಾಗರಿಕ ಮೂಲ ಸಂರಚನಾಯಾಃ ಲಕ್ಷ್ಯೀಕರಣಂ ಭಾರತಾಯ ಅಸ್ವೀಕಾರ್ಯಮಸ್ತಿ. ಪಾಕಿಸ್ತಾನದ್ವಾರಾ ಜೈಷೆ ಮೊಹಮ್ಮದ್ ಸಂಘಟನಸ್ಯ ಪ್ರಮುಖಾಯ ಮಸೂದ್ ಅಜಹರ್ ಇತ್ಯಸ್ಮೈ ಪಾಕಿಸ್ತಾನಸ್ಯ 70 ಲಕ್ಷ ರೂಪ್ಯಕಾಣಾಂ ಪಾರಿತೋಷಕಸ್ಯ ಘೋಷಣಾ ಸಂಬಂಧಿ ಪ್ರಶ್ನಸ್ಯ ಉತ್ತರಂ ದದನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ಉಕ್ತವಾನ್ ಯತ್ ಪಾಕಿಸ್ತಾನಸ್ಯ ಏತಾದೃಶಾನಿ ಕೌಶಲಾನಿ ಜನವಂಚನಾಯಾಶ್ಚ ಪ್ರಯತ್ನಾಃ ನೂತನಾಃ ನ ಸಂತಿ. ಭಾರತಂ ಪೂರ್ವಮಪಿ ಏತಾದೃಶಾನ್ ಪ್ರಯತ್ನಾನ್ ದೃಷ್ಟವಾನ್ ಅಸ್ತಿ. ಶ್ರೀಜಾಯ ಸವಾಲಃ ಉಕ್ತವಾನ್ ಯತ್ ಪಾಕಿಸ್ತಾನಂ ಕೇವಲಂ ಘೋಷಣಾಃ ನ ಕೃತ್ವಾ ದೃಢ ಕಾರ್ಯಾನಿ ಕುರಿಯಾತ್ ಯತಃ ಏತಾದೃಶ್ಯಃ ಘೋಷಣಾಃ ಅಂತತಃ ನಿಷ್ಫಲಾಃ ಏವ ಭವಿಷ್ಯಂತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅದ್ಯ ಉಕ್ತವಾನ್ ಯತ್ ಭಾರತಂ ರಕ್ಷಾಕ್ಷೇತ್ರೆ ಆಯಾತೇಷು ಆಶ್ರಿತಂ ನ ಭವೇತ್ ಅಪಿತು ಆತ್ಮನಿರ್ಭರತಾ ದಿಶಿ ಅಗ್ರೆ ಗಚ್ಛೇದ್ ಇತಿ ಸುನಿಶ್ಚೇತುಂ ಪ್ರಶಾಸನೇನ ವಿವಿಧಾಃ ಉಪಾಯಾಃ ಕೃತಾಃ ಸಂತಿ. ಸಹ ಬಲಂ ದತ್ತವಾನ್ ಯತ್ ರಕ್ಷಾಬಲಾನಾಂ ಅನುಸಂಧಾನ ವಿಕಾಸ ಸಂಸ್ಥಾನಾಂ ತಥಾ ಉದ್ಯೋಗ ಜಗತಃ ಮಧ್ಯೆ ನಿರ್ಬಾಧ ಸಹಕಾರೇಣ ಆತ್ಮನಿರ್ಭರತಾ ಪ್ರಾಪ್ತುಂ ಶಕ್ಯತೆ. ಅಸೌ ಪ್ರೌದ್ಯೋಗಿಕೀಂ ಶೀಘ್ರ ಸ್ವೀಕರಣಾಯ ತಥಾ ಭಾರತಸ್ಯ ರಕ್ಷಾ ನಿರ್ಮಾಣ ಪಾರಿಸ್ಥಿತಿಕೀ ತಂತ್ರಸ್ಯ ಸುದೃಢೀಕರಣಾಯ ಅಧಿಕ ಸಂವಾದಸ್ಯ ಸಹ ವಿಕಾಸಸ್ಯ ಸಹ ಉತ್ಪಾದನಸ್ಯ ಚ ಆವಶ್ಯಕತಾಯಾಂ ಬಲಂ ದತ್ತವಾನ್. ನವದಿಲ್ಯಾಂ ಐಷಮಃ ರಕ್ಷಾನುಸಂಧಾನ್ ವಿಕಾಸ ಸಂಘಟನ ಉದ್ಯೋಗ ಸಮನ್ವಯ ಉಪವೇಶನ ವಿಮರ್ಶ ಇತ್ಯೇತಂ ಸಂಬೋಧಯನ್ ಶ್ರೀ ಸಿಂಹಃ ಉಕ್ತವಾನ್ ಯತ್ ರಕ್ಷಾನುಸಂಧಾನ ವಿಕಾಸ ಸಂಘಟನ ಸಂಸ್ಥೆಯ ಯುದ್ಧ ವಿಮಾನೇಭ್ಯಃ ಆರಭ್ಯ ಪಂಡುಬ್ಬಿ ಪರ್ಯಂತಂ ಅಥ ಕೃತ್ರಿಮ ಬುದ್ಧಿಮತ್ತಾ ಪರ್ಯಂತಂ ಚ ವಿವಿಧೇಷು ಕ್ಷೇತ್ರೇಷು ಸ್ವಕೀಯಾಃ ಕ್ಷಮತಾಃ ಪ್ರದರ್ಶಿತಾಃ ಸಂತಿ. ರಕ್ಷಾಮಂತ್ರಿ ಉಕ್ತವಾನ್ ಯತ್ ವಿಗತೇಷು ಕತಿಪಯೇಷು ವರ್ಷೇಷು ರಕ್ಷಾಕ್ಷೇತ್ರೆ ಕೃತಾಃ ಪರಿಷ್ಕಾರಾಃ ಅಭೂತಪೂರ್ವಾಃ ಸಂತಿ ತಥಾ ಅನೇಕೆ ಮಹತ್ವಪೂರ್ಣಾಃ ನಿರ್ಣಯಾಃ ಸ್ವೀಕೃತಾಃ ಯೇನ ಅಸ್ಮಿನ್ ಕ್ಷೇತ್ರೆ ವ್ಯಾಪಕ ಪರಿವರ್ತನಂ ಜಾತಂ.
1: TDF के माध्यम से स्टार्टअप्स को ग्रांट्स दिए जा रहे हैं और अनेक टेक्नोलॉजी प्रोडक्शन स्टेज तक पहुंच चुकी हैं. IDEX ने भी डिफेंस इनोवेशन के लिए एक नया इकोसिस्टम भी तैयार किया है जहां स्टार्टअप्स हमारी वास्तविक ऑपरेशनल रिक्वायरमेंट्स के आधार पर सॉल्यूशंस विकसित कर रहे हैं. अब DRDO और इंडस्ट्री की पार्टनरशिप केवल प्रोडक्शन तक ही सीमित नहीं रहनी चाहिए. रिसर्च ಡಿಸೈನ್ ಟೆಸ್ಟಿಂಗ್ ಸರ್ಟಿಫಿಕೇಶನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕಿ ಪೂರಿ ವ್ಯಾಲ್ಯೂ ಚೇನ್ ಮೇ ಸಾಜಿದಾರಿ ಹಮೇ ಬಢಾನಿ ಹೋ.
0: ಉತ್ತರ ಪ್ರದೇಶ ಉತ್ತರಾಖಂಡ ಹಿಮಾಚಲ ಪ್ರದೇಶ ಹರಿಯಾಣ ರಾಜಸ್ಥಾನ ದಿಲ್ಲಿ ಚೇತ್ಯೇತೇಷಾಂ ನಗರಾಣಾಂ ಮುಖ್ಯಮಂತ್ರಿಭಿಃ ಅದ್ಯ ಯಮುನಾ ನದ್ಯಾಃ ಪುನರುದ್ಧಾರಾಯ ಕಿಶೌ ಬಹು ಉದ್ದೇಶೀಯ ಬಂಧ ಪರಿಯೋಜನಾ ಸಂಬದ್ಧೆ ಸಂಧೌ ಹಸ್ತಾಕ್ಷರಾಣಿ ಕೃತಾನಿ. ನವದಿಲ್ಯಾಂ ಕೇಂದ್ರೀಯ ಗೃಹಮಂತ್ರಿಣಃ ಅಮಿತ ಶಾಹಸ್ಯ ಉಪಸ್ಥಿತೌ ಅಸ್ಮಿನ್ ಸಂಧೌ ಹಸ್ತಾಕ್ಷರಾಣಿ ಜಾತಾನಿ. ಅಸ್ಮಿನ್ ಅವಸರೆ ಕೇಂದ್ರೀಯ ಜಲಶಕ್ತಿ ಮಂತ್ರಿ ಸಿಆರ್ ಪಾಟೀಲಃ ಕೇಂದ್ರೀಯ ಗೃಹ ಸಚಿವಃ ಕೇಂದ್ರೀಯ ಜಲ ಸಂಸಾಧನ ಸಚಿವಃ ತಥಾ ಸಂಬದ್ಧ ರಾಜ್ಯಾಣಾಂ ಮುಖ್ಯ ಸಚಿವಾಶ್ಚ ಉಪಸ್ಥಿತಾಃ ಆಸನ್. ಅಸ್ಯ ವರ್ಷಸ್ಯ ಜೂನ್ ಮಾಸೆ ಕೇಂದ್ರೀಯ ಗೃಹಮಂತ್ರಿ ಏತೇಷಾಂ ರಾಜ್ಯಾಣಾಂ ಮುಖ್ಯಮಂತ್ರಿಭಿಃ ಸಹ ಅಸ್ಮಿನ್ ವಿಷಯೆ ಉಪವೇಶನಸ್ಯ ಅಧ್ಯಕ್ಷತಾಂ ಕೃತವಾನ್. ತಸ್ಮಿನ್ ಉಪವೇಶನೆ ನಿರ್ಣೀತಂ ಯತ್ ಕಿಶೌ ಬಹು ಉದ್ದೇಶೀಯ ಬಂಧ ಪರಿಯೋಜನಾಯಾಃ ಜಲಘಟಕಸ್ಯ ವ್ಯಯಸ್ಯ 90% ಕೇಂದ್ರ ಪ್ರಶಾಸನಂ ಕೇಂದ್ರೀಯ ಸಹಾಯತಾ ರೂಪೇಣ ನಿರ್ವಕ್ಷ್ಯತಿ. ಅವಶಿಷ್ಟಂ 10% ವಿತ್ತೀಯ ಭಾರಂ ಷಡ್ಭಿಃ ಸಹಭಾಗಿ ರಾಜ್ಯೈಃ ವಿಭಜ್ಯ ವಹಿಷ್ಯತೆ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಪರ್ಯಾವರಣ ವನ ಜಲವಾಯು ಪರಿವರ್ತನ ಮಂತ್ರಿ ಭೂಪೇಂದ್ರ ಯಾದವ ಉಕ್ತವಾನ್ ಯತ್ ಭಾರತಂ ಸ್ವಸ್ಯ ಸತತ ವಿಕಾಸಸ್ಯ ಸಂರಚನಾಯಾಂ ಚಕ್ರೀಯ ಅರ್ಥವ್ಯವಸ್ಥಾಯಾಃ ಸಿದ್ಧಾಂತಾನ್ ಸಮಾವೇಶಯಿತುಂ ಪ್ರತಿಬದ್ಧಮಸ್ತಿ. मन्त्रिणा उक्तं यत् प्रधानमन्त्रिणः नरेन्द्र मोदिनः नेतृत्वे भारतेन पुनरुपयोगस्य जीर्णोद्धारस्य संरक्षणस्य च स्वकीयाः प्राचीन सांस्कृतिक मूल्याः समकालिक नीतिषु समावेशिताः। अद्य गांधीनगरस्य महात्मा मन्दिरे आयोजितस्य ऐषमः WCEF इति विश्वचक्रीय अर्थव्यवस्था मञ्चस्य दशम संस्करणस्य उद्घाटनसत्रं सम्बोधयन् मन्त्रिणा प्रतिपादितं यत् EPR इति विस्तारित उत्पादक उत्तरदायित्व नियमाः तथा मिशन लाइफ सदृशाः उपक्रमाः चक्रीयार्थव्यवस्थायाः सुदृढीकरणाय महत्वपूर्णाः प्रयत्नाः सन्ति इति। ब्रिक्स नवदिल्ली घोषणा भारत यूरोपीय संघ संयुक्त रूपरेखा मिशन लाइफ सदृशानां बहुविध वैश्विक सहयोगोपक्रमाणां उल्लेखं कुर्वता मन्त्रिणा उक्तं यत् पुनः प्रयोग व्यवस्थायाः प्रारम्भः गृहेभ्यः एव भवितव्यः। गुजरातस्य मुख्यमंत्री भूपेन्द्र पटेलः अस्य मञ्चस्य उद्घाटनं कृतवान्। भारते प्रथमवारं अस्य मञ्चस्य आयोजनं भवति। भारतस्य लोक सेवा प्रसारकं दूरदर्शनम् अद्य स्वस्य 67वां स्थापना दिवसम् आचरति। लोक सेवा प्रसारकेण 950-1910 वर्षे ऑल इंडिया रेडियो इत्यस्य अन्तर्गतं प्रायोगिक दूरदर्शन सेवा रूपेण स्वस्य यात्रा समारब्धा। विगतेषु दशकेषु इदं सूचना प्रसारणस्य सांस्कृतिक संरक्षणस्य राष्ट्रैक्यस्य च महत्वपूर्णं माध्यम रूपेण विकसितमस्ति। उपग्रह माध्यमेन तथा DTH इति सेवाभिः च इदं देशस्य प्रायः 100% जनसमूहं उपगच्छति। अमेरिकायाः न्यायालयेन वैदेशिक छात्राणां वार्ताहराणां च कृते ट्रम्प प्रशासनेन निर्धारितेषु नूतन पारगमनानुमतिपत्र नियमेषु प्रतिबन्धः स्थापितः। भारतस्य महान् अभियन्तृषु अन्यतमस्य भारतरत्नस्य मोक्षगुण्डं विश्वेश्वरय्यावर्यस्य जन्मदिवसस्योपलक्ष्ये अद्य राष्ट्रिय अभियन्तृदिवसः आचर्यते। विश्वेश्वरय्यावर्यस्य योगदानस्य स्मरणार्थं राष्ट्रस्य विकासे अभियन्तॄणां भूमिकायाः सम्मानार्थं च प्रतिवर्षं सितम्बर मासस्य 15 अयं दिवसः आचर्यते। पुरुष क्रिकेट क्रीडायाम् अद्य सायंकाले 7:30 दिल्ल्याः अरुण जेटली क्रीडांगणे द्वितीयायां 20-20 अन्ताराष्ट्रिय क्रीडायां भारतम् अफगानिस्तान दलं सम्मुखीकरिष्यति इति वार्ताः।

0: ಇದೀಗ ಕೇಳಿ ಮನಸ್ಸುಗಳ ಮಾತು ಮಧುರ.
1: ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ.

ಇವತ್ತಿನ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ನೋಡಿ, ನಮ್ಮ ಮನೇಲಿ ಯಾರಾದ್ರೂ ಬಾಗ್ಲು ತೆರೆದ ತಕ್ಷಣ ಓಡ್ ಬಂದು ನೀವ್ ಬಂದ್ರ ಅನ್ನಂತೆ ಬಾಲ ಅಲ್ಲಾಡಿಸುತ್ತಾ ಸ್ವಾಗತಿಸುವಂತಹ ಜೀವ ಒಂದಿದೆಯಲ್ಲ, ನಾವ್ ಎಷ್ಟೇ ಕೋಪದಲ್ಲಿದ್ರು ಎಷ್ಟೇ ಬೇಸರದಲ್ಲಿದ್ರು ನಮ್ಮ ಮುಖ ನೋಡಿದ ತಕ್ಷಣ ತನ್ನ ಪುಟ್ಟ ಕಣ್ಣುಗಳಲ್ಲಿ ಪ್ರೀತಿ ತುಂಬಿಕೊಂಡು ನಮ್ಮ ಬಳಿ ಬಂದು ಕುಳಿತುಕೊಳ್ಳುವಂತಹ ಜೀವ, ಅದು ಕೇವಲ ಒಂದು ಸಾಕು ಪ್ರಾಣಿಯಲ್ಲ, ಅದು ನಮ್ಮ ಮನೆಯ ಒಂದು ಸದಸ್ಯ, ನಮ್ಮ ಕುಟುಂಬದ ಒಂದು ಭಾಗ. ನಾಯಿ ಇರಬಹುದು, ಬೆಕ್ಕಿರಬಹುದು, ಮೊಲನೆ ಆಗಿರಬಹುದು, ಹಕ್ಕಿಗಳಾಗಿರಬಹುದು, ಅವುಗಳಿಗೆ ನಮ್ಮ ಭಾಷೆ ಮಾತನಾಡಲು ಬರೋದಿಲ್ಲ. ಆದ್ರೆ ಆಶ್ಚರ್ಯ ಅಂದ್ರೆ ನಾವು ಹೇಳದ ಮಾತುಗಳನ್ನ ಅವು ಅರ್ಥ ಮಾಡಿಕೊಳ್ತವೆ. ನಮ್ಮ ಧ್ವನಿಯಲ್ಲಿರುವಂತಹ ನೋವನ್ನ ಗುರುತಿಸುತ್ತವೆ, ನಮ್ಮ ಕಣ್ಣೀರನ್ನ ಗಮನಿಸುತ್ತೆ. ನಾವು ಒಂಟಿಯಾಗಿದ್ದಾಗ ನಮ್ಮ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತೆ.

ನಾವು ಅವುಗಳಿಗೆ ಊಟ ಕೊಡ್ತೇವೆ, ಆದ್ರೆ ಅವು ನಮಗೆ ಕೊಡುವುದು ಒಂದು ದಿನವೂ ಕಡಿಮೆಯಾಗದ ಪ್ರೀತಿ. ನಾವು ಕೆಲಸದಲ್ಲಿ ಬ್ಯುಸಿಯಾಗಿದ್ದೇವೆ ಅಂತ ಅವುಗಳಿಗೆ ಗೊತ್ತಾಗೋದಿಲ್ಲ. ನಮ್ಮ ಬಳಿ ಹಣ ಇದೆಯಾ ಇಲ್ವಾ ಅದು ಕೂಡ ಗೊತ್ತಾಗೋದಿಲ್ಲ. ನಮ್ಮ ಸ್ಥಾನಮಾನ, ನಮ್ಮ ಸೌಂದರ್ಯ, ನಮ್ಮ ಯಶಸ್ಸು ಯಾವುದು ಅವುಗಳಿಗೆ ಮುಖ್ಯ ಅಲ್ಲ. ನಾವು ನಾವಾಗಿದ್ದೀವಿ ಅನ್ನೋದೊಂದೇ ಅವುಗಳಿಗೆ ಸಾಕು. ನಾವೊಂದಿನ ಅವುಗಳ ಜೊತೆಗೆ ಆಟವಾಡದಿದ್ರು ಮುಂದಿನ ದಿನವೂ ಅದೇ ಪ್ರೀತಿಯಿಂದ ನಮ್ಮನ್ನ ಕಾಯುತ್ತೆ. ನಾವು ಅವುಗಳ ಮೇಲೆ ಕೋಪಗೊಂಡ್ರು ಸ್ವಲ್ಪ ಸಮಯದ ನಂತರ ಮತ್ತೆ ನಮ್ಮ ಕಾಲಿನ ಬಳಿ ಬಂದು ಕುಳಿತುಕೊಳ್ಳುತ್ತೆ. ಬಹುಶಃ ಅದಕ್ಕೆ ಸಾಕು ಪ್ರಾಣಿಗಳ ಪ್ರೀತಿ ಮನುಷ್ಯರ ಪ್ರೀತಿಗಿಂತಲೂ ಕೆಲವೊಮ್ಮೆ ಹೆಚ್ಚು ಪರಿಶುದ್ಧ ಅಂತ ಅನ್ಸುತ್ತೆ. ಯಾಕಂದ್ರೆ ಅವು ನಮ್ಮಿಂದ ಏನನ್ನೂ ಕೂಡ ನಿರೀಕ್ಷಿಸೋದಿಲ್ಲ.

ಆದ್ರೆ ಒಂದ್ ದಿನ ನಮ್ಮ ಮನೆಯ ಆ ಪುಟ್ಟ ಹೆಜ್ಜೆಗಳ ಸದ್ದು ನಿಂತು ಹೋಗ್ಬಿಡುತ್ತೆ. ಬಾಗಿಲಿನ ಬಳಿ ಬಾಲ ಅಲ್ಲಾಡಿಸ್ತಾ ಕಾಯ್ತಾ ಇದ್ದಂತಹ ಜೀವ ಕಾಣೋದಿಲ್ಲ. ನಾವು ಮನೆಗೆ ಬಂದಾಗ ಓಡಿ ಬರುವ ಆ ಕಣ್ಣುಗಳು ಕಾಣೋದಿಲ್ಲ. ಮನೆಯ ಒಂದು ಮೂಲೆಯಲ್ಲಿ ಅದರ ಆಟಿಗೆ ಹಾಗೆಯೇ ಇರುತ್ತೆ, ಅದರ ಆಹಾರದ ಬಟ್ಟಲು ಹಾಗೇನೇ ಇರುತ್ತೆ. ಆದ್ರೆ ಅದು ಮಾತ್ರ ಇರೋದಿಲ್ಲ. ಆಗ ನಮ್ಗೆ ಅರ್ಥವಾಗುತ್ತೆ, ಅದು ನಮ್ಮ ಮನೆಯಲ್ಲಿ ಕೇವಲ ಒಂದು ಜೀವಿಯಾಗಿರಲಿಲ್ಲ, ಅದು ನಮ್ಮ ಪ್ರತಿದಿನದ ಬದುಕಿನ ಒಂದು ಭಾಗವಾಗಿತ್ತು ಅಂತ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ನಕಲಿ ಔಷಧ ತಯಾರಿಕೆಯನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟ ಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದರೆ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಅವರು ಹೇಳಿದ್ದಾರೆ. ಇದೇ 18ರಂದು ಮಂಗಳೂರಿನಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಚರ್ಚಿಸಲಾಗಿದೆ. ಜಿಲ್ಲೆಯ ಅಭಿವೃದ್ಧಿ ಕುರಿತಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಉದ್ದಿಮೆದಾರರೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಜ್ಯ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ವೀರೇಶ್ ಕುಮಾರ್ ಜೈನ್ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಎಸ್ಐಟಿ ಯೋಜಿಸಿದೆ. ನಕಲಿ ಔಷಧಗಳ ಮೂಲ ಹಾಗೂ ಅವುಗಳ ತಯಾರಿಕೆ, ಮರು ಪ್ಯಾಕೇಜಿಂಗ್ ಮತ್ತು ವಿತರಣೆಯಲ್ಲಿ ತೊಡಗಿರುವ ಜಾಲದ ಕುರಿತು ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಎಸ್ಐಟಿ ವಶಕ್ಕೆ ಪಡೆಯಲು ಮುಂದಾಗಿದೆ. ರಾಜ್ಯದ 80ಕ್ಕೂ ಹೆಚ್ಚು ವೈದ್ಯಕೀಯ ಮಳಿಗೆಗಳು ಮತ್ತು

0: ಖಾಸಗಿ ಆಸ್ಪತ್ರೆಗಳಿಗೆ ನಕಲಿ ಮಾತ್ರೆ, ಸಿರಪ್ ಹಾಗೂ ಇತರೆ ಔಷಧಿಗಳನ್ನು ಸರಬರಾಜು ಮಾಡಲಾಗಿದೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. 2014 2.66 ಗಿಗಾವ್ಯಾಟ್ ಇದ್ದ ದೇಶದ ಸೌರ ಘಟಕ ಉತ್ಪಾದನಾ ಸಾಮರ್ಥ್ಯ ಇಂದು ಸುಮಾರು 170 ಗಿಗಾವ್ಯಾಟ್ಗೆ ತಲುಪಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಸೌರ ಉಪಕರಣಗಳಿಗಾಗಿ ವಿದೇಶವನ್ನು ಅವಲಂಬಿಸಿದ್ದ ಭಾರತ ಈಗ ಉತ್ಪಾದನೆ ಜೊತೆಗೆ ರಫ್ತು ಮಾಡುವ ಹಂತಕ್ಕೆ ಬಂದಿದೆ. ಸೌರ ಸೆಲ್ಗಳ ಉತ್ಪಾದನೆಯು ದೇಶದಲ್ಲೇ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮೊಬೈಲ್ ಉತ್ಪಾದನೆಯಲ್ಲೂ ಭಾರತ ಮಹತ್ವದ ಪ್ರಗತಿ ಸಾಧಿಸಿದ್ದು, ದೇಶದಲ್ಲಿ ಬಳಕೆಯಾಗುತ್ತಿರುವ 98% ಮೊಬೈಲ್ಗಳು ಭಾರತದಲ್ಲೇ ತಯಾರಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಭಾರತೀಯ ವಿನ್ಯಾಸ ಮತ್ತು ಭಾರತೀಯ ಉತ್ಪಾದನೆಯ ಮೊಬೈಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರಲಿವೆ ಎಂದು ಅವರು ತಿಳಿಸಿದ್ದಾರೆ. 2026 ಎಎಸ್ಕೆ ಪ್ರೈವೇಟ್ ವೆಲ್ತ್ ಹರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳ ಪೈಕಿ 36 ನವೋದ್ಯಮಗಳು ಬೆಂಗಳೂರಿನಲ್ಲೇ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026 110 ಏರಿಕೆಯಾಗಿದೆ. ಚೀತಾ ಎಂದರೆ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ದಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಹಾಗೂ ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆದಿರುವ ಹಗರಣಗಳು ಮತ್ತು ಅಕ್ರಮಗಳನ್ನು ಬಯಲಿಗೆಳೆಯುವ ವಿಷಯದಲ್ಲಿ ತಾವು ಹಿಂದೆ ಸರಿಯುವುದಿಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹಗರಣ ಮಾತ್ರವಲ್ಲದೆ 24 ಎಇಇ ಅಭ್ಯರ್ಥಿಗಳ ನೇಮಕಾತಿಯಲ್ಲಿಯೂ ಅಕ್ರಮಗಳು ನಡೆದಿವೆ ಎಂದು ದೂರಿದ್ದಾರೆ. ಸರ್ಕಾರ ಯಾವುದೇ ಹಗರಣಗಳಿಲ್ಲದೆ ಸಮರ್ಥವಾಗಿ ಆಡಳಿತ ನಡೆಸಿದರೆ ತಾವು ಸಹಕರಿಸುವುದಾಗಿ ಹೇಳಿದ್ದಾರೆ. ಅಕ್ರಮ ಹಗರಣಗಳನ್ನು ಜನರ ಮುಂದೆ ಬಯಲಿಗೆಳೆಯುವುದೇ ತಮ್ಮ ಉದ್ದೇಶ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದು, ರಾಜ್ಯದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕುರಿತಂತೆ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 17 ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. 2047 ವಿಕಸಿತ ಭಾರತ ಪ್ರಧಾನಿಯವರ ಗುರಿಯಾಗಿದ್ದು ಸೇವಕನ ರೂಪಕದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲು 1 ಸೇವಾ ಸಂಕಲ್ಪ ಅಭಿಯಾನ ನಡೆಸಲಾಗುತ್ತಿದೆ ಎಂದು ನಡ್ಡಾ ಅವರು ತಿಳಿಸಿದ್ದಾರೆ. ದುಬೈನಲ್ಲಿ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ ಅಂತಾರಾಷ್ಟೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ವಾರ್ಷಿಕ ವ್ಯಾಪಾರ ಮೇಳ ನಡೆಯುತ್ತಿದೆ. ರಾಜ್ಯದ ಪ್ರವಾಸೋದ್ಯಮ ಮಳಿಗೆಯನ್ನು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಾಗತಿಕ ಪ್ರವಾಸೋದ್ಯಮಕ್ಕೆ ರಾಜ್ಯವನ್ನು ಪರಿಚಯಿಸುವುದು ಹಾಗೂ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಕರ್ನಾಟಕದತ್ತ ಆಕರ್ಷಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
1: ಇಂಡಿಯಾದಲ್ಲಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಸ್ಟೇಟ್ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳಿವೆ, ಸಾಕಷ್ಟು ಜನರು ಬರ್ತಾ ಇದ್ರೆ ಇನ್ನಷ್ಟು ಜನ ಆಕರ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾವು ಇವತ್ತು ಇಂಥ ಎಕ್ಸಿಬಿಷನ್ ಮತ್ತು ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಡೀ ವರ್ಲ್ಡ್ ನಲ್ಲಿ ಜನ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರಬೇಕು. ಬಹುಶಃ ಕರ್ನಾಟಕದಲ್ಲಿ ಇರುವಂತಹ ಯುನೆಸ್ಕೋ ಜಾಗಗಳಿದೆ, ಹಳೇಬೀಡಿದೆ, ಬೇಲೂರು ಇದೆ, ಬಾದಾಮಿ ಇದೆ, ಅದೇ ರೀತಿಯಲ್ಲಿ ನಿಮ್ಗೆ ಹಂಪಿ ಇದೆ, ಮತ್ತೆ ವೆಸ್ಟರ್ನ್ ಗಾಟ್ಸ್ ಇದೆ. ಕರ್ನಾಟಕದಲ್ಲಿ ವೈಲ್ಡ್ ಅನಿಮಲ್ ವಿ ಗಾಟ್ ಪ್ಲಾಂಟೇಶನ್ಸ್ ಆರ್ ದೇರ್. ಇಡೀ ಜಗತ್ತಿಂದ ನಮ್ಮ ಸ್ಟೇಟಿಗೆ ಜನ ಬರಲಿಕ್ಕೆ ನಾವು.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅರವತ್ತೊಂಬತ್ತನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಡೆಯುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ವಿಧಾನಮಂಡಲದ ನಿಯೋಗ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಸಭಾಧ್ಯಕ್ಷ ಥೋಕೋ ದಿದಿಜಾ ಅವರಿಗೆ ಎ ಬ್ರೋಷರ್ ಆನ್ ಕರ್ನಾಟಕ ಎಂಬ ವಿಶೇಷ ಕಿರುಹೊತ್ತಿಗೆ ಹಸ್ತಾಂತರಿಸಿದೆ. ಈ ನಿಯೋಗದ ನೇತೃತ್ವವನ್ನು ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ವಹಿಸಿದ್ದರು. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಕರಾವಳಿ ಕಾವಲು ಪಡೆ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಬ್ಬಂದಿ ಸಹಯೋಗದೊಂದಿಗೆ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸ್ವಚ್ಛತಾ ತಾವು ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ನಮ್ಮ ಉಡುಪಿ ಸ್ವಚ್ಛ ಉಡುಪಿ ಲಾಂಛನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಿಸರ್ಗದತ್ತವಾಗಿ ದೊರಕಿರುವ ಸುಂದರವಾದ ಕಡಲ ತೀರಗಳನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಪ್ರತಿಯೊಬ್ಬ ನಾಗರಿಕರೂ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು. ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಕಾಲೇಜಿನಲ್ಲೂ ಶಿಸ್ತುಬದ್ಧ ಚುನಾವಣೆಗಳಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಯುವಜನತೆಗೆ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಹಸ್ತಾಂತರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಜೆನ್ಜಿ ಮುನ್ನೆಲೆಗೆ ಬಂದಿದ್ದು ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಅವರಿಗೆ ಹಸ್ತಾಂತರಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಧಾರೆ ಎರೆಯಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಇಂದು ಹಲವೆಡೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಜಾತಿ, ಧರ್ಮ, ಅಧಿಕಾರ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಮೀರಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ನ್ಯಾಯ, ಸ್ವಾತಂತ್ರ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದೇ ವ್ಯವಸ್ಥೆಯ ಪ್ರಜಾಪ್ರಭುತ್ವವಾಗಿದ್ದು, ಇದರ ಮೌಲ್ಯಗಳನ್ನು ಯುವಜನರು ಆಳವಾಗಿ ಅರಿತುಕೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಮನಗರದಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಬಾಲಕೃಷ್ಣ ಉದ್ಘಾಟಿಸಿದರು. ಬಳ್ಳಾರಿಯ ಡಾ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿಯೂ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ದಸರಾ ಮಾದರಿಯಲ್ಲಿ ತುಮಕೂರಿನಲ್ಲಿಯೂ ದಸರಾ ಆಚರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ 169ರ ಮಲ್ಪೆಯಿಂದ ಕರಾವಳಿ ಬೈಪಾಸ್ವರೆಗಿನ ಬಾಕಿ ಉಳಿದಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಹೆದ್ದಾರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ ನೀಡಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ತಕ್ಕಂತೆ ಈ ಬಾರಿ ಇನ್ನಷ್ಟು ವೈಭವಯುತವಾಗಿ ಹಾಗೂ ವಿಶೇಷವಾಗಿ ಆಯೋಜಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 6:52. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಂಸತ್ ಚುರುಬಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರಾ.

ಮಾಡ್ತಾ ಇದೀನಿ. ಅಯ್ಯೋ ಅದ್ರಲ್ಲಿ ಸಾರಿ ಏನ್ ಕೇಳೋದಿದೆ ಅಂತೀರಾ? ಅಯ್ಯೋ ತಪ್ಪಾಗೋಯ್ತು ಅಂತ ಕೇಳದ್ರಲ್ಲಿ ಖಂಡಿತ ತಪ್ಪಿಲ್ಲ. ಸಮಯ 6:57 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಖಂಡಿತ ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ತಪ್ಪಾಡಿದಾಗ ಅದನ್ನ ಒಪ್ಕೊಂಡು ಕ್ಷಮೆ ಕೇಳೋದು ತುಂಬಾ ದೊಡ್ಡ ಗುಣ. ಇದು ನಮ್ಮ ವ್ಯಕ್ತಿತ್ವನ ಎತ್ತಿ ತೋರಿಸೋದ್ರ ಜೊತೆಗೆ ಸಂಬಂಧಗಳನ್ನ ಗಟ್ಟಿಗೊಳಿಸುತ್ತೆ. ಕ್ಷಮೆ ಕೇಳೋದ್ರಿಂದ ಆಗೋ ಒಂದಿಷ್ಟು ಉಪಯೋಗಗಳೇನ್ ಗೊತ್ತಾ? ಸಂಬಂಧಗಳು ಹಾಗೆ ಉಳ್ಕೊಳ್ಳುತ್ತೆ, ಯಾವ ಕಾರಣಕ್ಕೂ ಕೇಳಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಥವಾ ತಪ್ಪುಗಳಿಂದ ಮುರಿದೋಗ್ಬಹುದಾಗಿರೋ ಸಂಬಂಧ ಒಂದು ಸಾರಿ ಇಂದ ಉಳಿದ್ಕೊಂಡ್ಬಿಡುತ್ತೆ. ನಮ್ಮ ಮನಸ್ಸು ತುಂಬ ಹಗ್ರ ಆಗತ್ತೆ. ತಪ್ಪು ಮಾಡಿದಾಗ ಕಾಡೋ ಒಂದು ಅಪರಾಧ ಪ್ರಜ್ಞೆ ಅಥವಾ ಗಿಲ್ಟ್ ಅಂತ ಏನ್ ಹೇಳ್ತೀವಲ್ಲ, ಅದು ಕ್ಷಮೆ ಕೇಳೋದ್ರಿಂದ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಇಂತಹ ನೆಮ್ಮದಿ ನಮ್ಮ ಜೊತೆಗಿರಲಿ ಅಂತ ಹೇಳ್ತಾ, ಸಮಯ 6:58 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

0: ಅಲ್ಲ, ಅದು ದೂರ ಆಗಿ ನಾನೇ ಶ್ರೇಷ್ಠ, ನಾನೇ ಸರಿ ಅನ್ನೋ ಅಂತ ಒಂದು ಹಠಮಾರಿತನನ ಬಿಟ್ಟು ಸಾರಿ ಕೇಳೋದು ನಮ್ಮಲ್ಲಿ ಒಂದು ವಿನಮ್ರತೆಯನ್ನು ಬೆಳೆಸುತ್ತೆ. ಆದರೆ ಕ್ಷಮೆ ಕೇಳುವಾಗ ಅದು ಮನಸ್ಸಿನ ಆಳದಿಂದ ಬಂದಿರಬೇಕು, ಮತ್ತು ಅದೇ ತಪ್ಪನ್ನು ಇನ್ನೊಂದ್ಸಲ ಮಾಡದೇ ಇರುವಂಥ ಎಚ್ಚರಿಕೆನ ವಹಿಸೋದು ಕೂಡ ತುಂಬ ಮುಖ್ಯ. ನಿಮ್ಮ ಜೀವನದಲ್ಲೂ ಯಾವುದಾದ್ರೂ ಇಂತಹ ಘಟನೆಗಳು ಇದೆಯಾ? ಖಂಡಿತ ಇರುತ್ತೆ. ಅಂತಹ ಘಟನೆಗಳನ್ನು ಮೆಲ್ಕಾಕ್ತಾ ಮುಂದೆ ಸಾಗ್ತೀವಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 ಸಂಸತ್ ಸುರಭಿಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರ.
1: ರಾಜ್ಕುಮಾರ್ ಹೇಗೆ ರಾಜ್ಕುಮಾರ್ನಾಗಿ ಬೆಳೆದ, ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಕೊಂಬಂದಿರಬಹುದು ಅನ್ನುವಂಥದ್ದು ರಾಜ್ಕುಮಾರ್ನಿಗೆ ಗೊತ್ತಿಲ್ಲ. ಎಲ್ಲ ನೀವು ಕಟ್ಟದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತಹ ಕರುಣೆ.

0: ಆಂಗ್ಲಿಯ
1: ಅದೃಷ್ಟದ ಆಟದಲ್ಲಿ ಏಳು ಬೀಳು ಕಾಮನ್ನು ನಿನ್ನ ಅಳ್ದು ತೂಗೋರಿಗೆ ಆಗೂ ಲೆಸನ್ನು
2: ಯಾರು ಕಂಡಿಗೂ ಮಂಡಳಿ ಬೇಕಾಗಲ್ಲ, ನನ್ನ ಆತ್ಮಕ್ಕೆ ನಾನು ಸರಿ ಇದ್ರೆ ಸಾಕು, ಅದೇ ಕರೆಕ್ಟ್ ಇದೀನಿ ನಾನು, ಕರೆಕ್ಟ್ ಇರ್ತೀನಿ ನಾನು.
1: ಬಿದ್ರು ಕಲ್ಲು ನೂರಂಟು ಅದ್ರಲ್ಲೇನೆ ಮನೆ ಕಟ್ಟು, ಏನೇ ಆದ್ರೂ ಎಡವಟ್ಟು ಕೂಡ್ಲೇ ಬೇಡ ತಲೆಕಟ್ಟು, ಗುಡುಕ್ ಬೆಂಕಿ ಬಿದ್ದಾಗ್ಲೇನೆ ಹಾರೋದ್ರ ಕೆಟ್ಟು.
3: ಯಾರಾದ್ರೂ ತಪ್ಪು ಮಾಡಿದ್ ಕಂಡ್ರೆ ಶಿಕ್ಷೆ ಕೊಡಂತ ಗಂಡ್ಸು ಕೊಡ ನಾನು.

0: ಡೌಟ್ ರಾಜ, ನಾನು ಡೌಟೇ ಕಣಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದೇ ಆಗಿರಲಿ, ಅಂಟೋರ್ ನಾವಾಗಿರ್ಲಿ.
1: ನೊಂದವರಿಗೆ ಸ್ಫೂರ್ತಿಯಾಗು, ನಿನ್ನವರಿಗೆ ಕೀರ್ತಿಯಾಗು.
2: ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತೆ.

7:27 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ನಾನೇ ಶ್ರೇಷ್ಠ ಅನ್ನೋ ಹಠಮಾರಿತನನ ಬಿಟ್ಟು ಕ್ಷಮೆ ಕೇಳಿದ್ರೆ ಖಂಡಿತವಾಗ್ಲೂ ಮನಸ್ತಾಪಗಳು ದೂರ ಆಗುತ್ತೆ. ನಮ್ಮ ಯಾವ ಪ್ರಯತ್ನ ಆದರೂ ಯಶಸ್ವಿ ಆಗಬೇಕು ಅಂದರೆ ಅದು ಕ್ಷಮೆ ಕೇಳೋದಿರಬಹುದು ಅಥವಾ ಯಾವುದೇ ಕೆಲಸ ಮಾಡೋದಿರಬಹುದು, ಅದು ಯಶಸ್ವಿ ಆಗಬೇಕು ಅಂದರೆ ನಮ್ಮಲ್ಲಿ ಪ್ರಾಮಾಣಿಕತೆ ಅನ್ನೋದಿರಬೇಕು. ನಾವು ಕೇಳೋ ಕ್ಷಮೆ ಕೂಡ ಪ್ರಾಮಾಣಿಕವಾಗಿ ಇರಲಿ. ನೀವು ಕೇಳೋ ಕ್ಷಮೆ ಬರೀ ಮೇಲ್ನೋಟಕ್ಕಿರದೆ ನಿಮ್ಮ ಮನಸ್ಸಿನ ಆಳದಿಂದ ಬಂದರೆ, ಕಾರಣಗಳನ್ನು ಕೊಡದೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಆದರೆ ಇದು ಹಿಂಗಾಗೋಯ್ತಲ್ಲ ಅಂತ ತಪ್ಪನ್ನು ಸಮರ್ಥಿಸ್ಕೊಳ್ಳದೆ ನೇರವಾಗಿ ತಪ್ಪನ್ನು ಒಪ್ಪಿಕೊಂಡು ಅವರ ಭಾವನೆಗಳಿಗೆ ಬೆಲೆ ಗೌರವ ಕೊಟ್ಟರೆ ಖಂಡಿತ ಆ ನಡವಳಿಕೆಯಿಂದ ಅವ್ರಿಗೆ

ಅರ್ಥವಾಗದೆ ನಿಮ್ಮನ್ನು ಅವರು ಅರ್ಥ ಮಾಡಿಕೊಂಡು ಕ್ಷಮಿಸ್ತಾರೆ. ಆದರೆ ಕ್ಷಮಿಸಲಿಲ್ಲ ಆ ತಕ್ಷಣಕ್ಕೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ, ಅವ್ರಿಗೂ ಒಂದಿಷ್ಟು ಸಮಯ ಕೊಡಿ. ಕ್ಷಮೆ ಕೇಳಿದ ತಕ್ಷಣವೇ ಅವರು ಮೊದಲಿನ ಥರ ನಡ್ಕೊಳ್ತಾರೆ ಅಂತ ಖಂಡಿತ ನಿರೀಕ್ಷೆ ಮಾಡಬೇಡಿ. ಅವ್ರಿಗೆ ಯೋಚಿಸೋಕೆ ಒಂದಿಷ್ಟು ಟೈಮ್ ಕೊಡಿ. ನಿಮ್ಮ ಈ ಹೆಜ್ಜೆಗಳನ್ನು ಇನ್ನಷ್ಟು ಈಸಿ ಮಾಡಬೇಕು, ಸುಲಭ ಮಾಡಬೇಕು ಅಂದರೆ ನೀವು ಬಯಸಿದ್ರೆ ನಿಮ್ಮ ತಪ್ಪನ್ನು ನೀವು ಒಪ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ ಕಣ್ರಿ. ಸಮಯ 7:28 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು ಅಂತ ತುಮಕೂರಿಂದ ಹಾಗಲ್ವಾಡಿ ಸೋಮಶೇಖರ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಅವ್ರ ಜೊತೆಗೆ ನಾನು ತಪ್ಪು ಮಾಡೋದಿಲ್ಲ, ಮಾಡಿದ್ರೆ ಕೂಡಲೇ ಕ್ಷಮೆ ಕೇಳಿ ಸರಿ ಮಾಡ್ಕೊಳ್ತೀನಿ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದಾರೆ. ಖಂಡಿತ ಒಳ್ಳೆ ಕೆಲಸ ಇದು. ಸಂಸತ್ಸರ್ಬಿ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ 7:28 ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನೇನು ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರಾ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ಕಣ್ಣೊರೆಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್: ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ, ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿನ 18ನೇ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ 3 ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗಿದೆ ಎಂದರು. ಒಮಾನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದರು. ಒಮಾನ್ ತೀರದಲ್ಲಿ ದಾಳಿಗೊಳಗಾದ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನು ರಕ್ಷಿಸಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು. ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂರ್ ಅಜದ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ರಣದೀಪ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವ ಪಾಕಿಸ್ತಾನದ ತಂತ್ರಗಳು ಭಾರತಕ್ಕೆ ಹೊಸದೇನಲ್ಲ. ಇಂತಹ ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ವೃದ್ಧಿಸುತ್ತಿರುವ ಭಾರತದ ಪಾತ್ರವನ್ನು ಆಸ್ಟ್ರೇಲಿಯಾ ರಾಯಭಾರಿ ಫಿಲಿಪ್ ಗ್ರೀನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಸಮಿತಿಯ ವೇದಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಆಸ್ಟ್ರೇಲಿಯಾ ನಡುವಿನ ವ್ಯವಸಾಯ, ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ಪರಸ್ಪರ ಸಹಕಾರಕ್ಕೆ ಇರುವ ಅವಕಾಶಗಳ ಬಗ್ಗೆ ಗಮನ ಸೆಳೆದರು. ಆಸ್ಟ್ರೇಲಿಯಾ ಬ್ರಿಕ್ಸ್ ದೇಶಗಳ ಗುಂಪಿನಲ್ಲಿ ಇಲ್ಲದಿದ್ದರೂ ಭಾರತ ಸೇರಿದಂತೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪಾತ್ರವನ್ನು ಗೌರವಿಸುತ್ತದೆ. ಭಾರತ ಜಾಗತಿಕ ಮಟ್ಟದಲ್ಲಿ ದೈತ್ಯ ಶಕ್ತಿಯಾಗಿ ಬೆಳೆದಿದೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಂಧವ್ಯ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ವೃದ್ಧಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. ಸಂಘರ್ಷಗಳು ಮತ್ತು ವೈರುಧ್ಯಗಳಿಂದ ಕೂಡಿದ ಜಗತ್ತಿನಲ್ಲಿ ನವದೆಹಲಿಯಲ್ಲಿ

0: ನಡೆದ ಯಶಸ್ವಿ ಬ್ರಿಕ್ ಶೃಂಗಸಭೆಯು ಅತ್ಯಂತ ಗಮನಾರ್ಹವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿಯ ಘೋಷಣೆಯು ಒಂದು ಪ್ರಮುಖ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧಿಸುವಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ. ದೇಶದ ಹಿತಾಸಕ್ತಿಗಳು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಕೂಡ ಅಧಿಕವಾಗಿವೆ ಎಂದು ಅವರು ಹೇಳಿದ್ದಾರೆ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳು ಇಂದು ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಜಲ ಸಂಬಂಧಿತ ಘಟನೆಗಳ ವೆಚ್ಚದ 90% ಕೇಂದ್ರ ಸರ್ಕಾರ ಹಾಗೂ ಉಳಿದ 10% ಆರ್ಥಿಕ ಹೊರೆಯನ್ನು ಯೋಜನೆಯಲ್ಲಿ ಪಾಲ್ಗೊಳ್ಳುವ 6 ರಾಜ್ಯಗಳು ಹಂಚಿಕೊಳ್ಳಲಿವೆ. ಹೊಸ ನೇಮಕಾತಿಗಳು ನಡೆಯುವವರೆಗೆ ನಿವೃತ್ತರಾಗುತ್ತಿರುವ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು 1 ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಚಿ ಹಾಗೂ ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧಿಕರಣ ಸುಧಾರಣಾ ಕಾಯ್ದೆ 2026 ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರ ಅಧಿಕಾರಾವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಎಂದು ಮತ್ತು ಅವರ ಸೇವೆಯನ್ನು ವಿಸ್ತರಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8 ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಮತ್ತು ಸಿಡಿಪಿಒ, ಎಫ್ಎಸ್ಒ ಮತ್ತು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಗಳ ಆಧಾರದ ಮೇಲೆ ಮಾಡಿರುವ ನೇಮಕಾತಿಗಳನ್ನು ರದ್ದುಗೊಳಿಸಿರುವ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ಮೇಲಿನ ತಡೆಯಾಜ್ಞೆಯನ್ನು ಜಾರ್ಖಂಡ್ ಹೈಕೋರ್ಟ್ ಇಂದು ಮುಂದುವರೆಸಿದೆ. ಸಿಐಡಿ ತನಿಖೆಯ ಸ್ಥಿತಿಗತಿಯನ್ನು ಸ್ಪಷ್ಟಪಡಿಸಿ 48 ಒಳಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ನ್ಯಾಯಮೂರ್ತಿ ದೀಪಕ್ ರೋಷನ್ ಜಾರ್ಖಂಡ್ ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಸರ್ಕಾರವು ತನ್ನ ಪ್ರತಿಕ್ರಿಯೆಯನ್ನು ಸಲ್ಲಿಸಲು 1 ಸಮಯವನ್ನು ಕೇಳಿದೆ. ಆದರೆ ಈ ವಿಷಯವು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಮತ್ತು ನೇಮಕಗೊಂಡ ಸಿಬ್ಬಂದಿಗಳ ಭವಿಷ್ಯಕ್ಕೆ ಸಂಬಂಧಿಸಿದೆ. ಅನಗತ್ಯ ವಿಳಂಬ ಮಾಡಬಾರದು ಎಂದು ನ್ಯಾಯಾಲಯ ಹೇಳಿದೆ. ಪ್ರಕರಣದ ಮುಂದಿನ ವಿಚಾರಣೆ ಇದೇ 18 ನಡೆಯಲಿದೆ. ಭಾರತ ಅಮೆರಿಕ ನಡುವಿನ 22 ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ್ ಉತ್ತರಾಖಂಡದಲ್ಲಿ ಇಂದು ಆರಂಭವಾಯಿತು. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟಿನಲ್ಲಿ ಈ ತರಬೇತಿ ನಡೆಯುತ್ತಿದೆ. ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದ್ದು ಇದು ಭಾಗವಹಿಸುವಿಕೆ, ಸಂವಾದ, ಸಮಾನತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ತತ್ವಗಳ ಮೇಲೆ ದೃಢವಾಗಿ ನಿಂತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರು, ಪ್ರತಿಯೊಬ್ಬ ನಾಗರಿಕನಿಗೂ ಧ್ವನಿ ನೀಡುವ ಪ್ರಜಾಪ್ರಭುತ್ವದ ಸ್ಫೂರ್ತಿಯನ್ನು ನಾಗರಿಕರು ಸಂಭ್ರಮಿಸಬೇಕು, ಅಲ್ಲದೆ ಮುಂದಿನ ಪೀಳಿಗೆಗಾಗಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಅವರು ಜನರಿಗೆ ಕರೆ ನೀಡಿದ್ದಾರೆ. ಏಡ್ಸ್ ಚಿಕಿತ್ಸೆಗಾಗಿ ಬೋಟ್ಸವಾನದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಇಂದು ಅಲ್ಲಿಗೆ 10 ಟನ್ ಆಂಟಿ ರೆಟ್ರೋವೈರಲ್ ಔಷಧಗಳನ್ನು ಕಳುಹಿಸಿದೆ. ಜಾಗತಿಕ

ಹೆಚ್ಚಿನ ಪಾಲುದಾರ ರಾಷ್ಟಗಳೊಂದಿಗೆ ಆರೋಗ್ಯ ಸಹಕಾರ ಬಲಪಡಿಸುವ ತನ್ನ ಬದ್ಧತೆಯನ್ನು ಈ ಕ್ರಮ ಪುನರುಚ್ಚರಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ದೇಶವನ್ನು ಕಟ್ಟುವ ದಿಸೆಯಿಂದ ಕ್ರೀಡಾಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ ಹೇಳಿದ್ದಾರೆ. 3 ದಿನಗಳ ಮಿಜೋರಾಂ ಪ್ರವಾಸದಲ್ಲಿರುವ ಕೇಂದ್ರ ಸಚಿವರು ಮಿಜೋರಾಂ ಕ್ರೀಡಾ ಸಚಿವ ಲ್ಯಾಂಗಿನ್ ಗ್ಲೋವಾ ಹಮರ್ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದರು. ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರಿಗೆ ಇಂತಿಷ್ಟೇ ಕಾಲ ಉಳಿಯಬಹುದು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಹೊರಡಿಸಿದ್ದ ನಿಯಮಗಳಿಗೆ ಅಲ್ಲಿನ ಒಕ್ಕೂಟ ನ್ಯಾಯಾಲಯ ತಡೆ ಒಡ್ಡಿದೆ. ಮ್ಯಾಸಾಚ್ಯುಸೆಟ್ಸ್ ಜಿಲ್ಲಾ ನ್ಯಾಯಾಧೀಶರಾದ ಈ ತಡೆಯಾಜ್ಞೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ನಿರಾಳತೆ ತಂದಿದೆ. ಇಂತಹ ನಿರ್ಧಾರಗಳು ಅಮೆರಿಕದ ಆರ್ಥಿಕತೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಉಸಿರುಗಟ್ಟಿಸುತ್ತವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕಳೆದ ಜುಲೈನಲ್ಲಿ ಟ್ರಂಪ್ ಆಡಳಿತ ಹೊರಡಿಸಿದ ನಿಯಮಗಳ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕ ನೆಲೆಯಲ್ಲಿ 4 ವರ್ಷಗಳ ಕಾಲ ಮತ್ತು ಪತ್ರಕರ್ತರು ಗರಿಷ್ಠ 240 ದಿನಗಳ ಕಾಲ ಮಾತ್ರ ಇರಬಹುದು ಎಂದು ಹೇಳಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಪುರುಷರ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 2.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 11 ರನ್ ಗಳಿಸಿ ಆಟವಾಡುತ್ತಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲ್ಲಿದೆ. ಸರಣಿಯ 3ನೇ ಪಂದ್ಯ ಇದೇ 17ರಂದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಣ್ಣೊರೆಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
4: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಇದೀಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
6: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಪ್ರೀತಿಗೆ ಮಾದರಿಯಾಗಿ ಈ ಜಗತ್ತಿನಲ್ಲಿ ನಾವು ಯಾರನ್ನೆಲ್ಲ ಉದಾಹರಣೆಯಾಗಿ ತಗೊಳ್ತೀವಿ? ರಾಧಾಕೃಷ್ಣ, ಲೈಲಾ ಮಜ್ನು, ಸಲೀಮ ನಾರ್ಕಲಿ, ತಾಜ್ಮಹಲ್ ಕಟ್ಟಿದ ಶಹಜಹಾನ್ ಮತ್ತು ಮಮತಾಜ್ ಜೋಡಿ. ಹೀಗೆ ಪ್ರೀತಿಯಿಂದಾಕ್ಷಣ ಈ ಎಲ್ಲ ಜೋಡಿಗಳ ಹೆಸರು ಮತ್ತು ಪ್ರೀತಿ ನಮ್ಮ ಕಣ್ಮುಂದೆ ಬರುತ್ತೆ. ಇವತ್ತಿಗೂ ಕೂಡ ಪ್ರೀತಿಯ ರಾಯಭಾರಿಗಳಾಗಿ, ಮಾದರಿಯಾಗಿ ಇವರು ಯಾಕೆ ನಮಗೆ ಕಾಣ್ತಾರೆ ಅಂತ ಯೋಚಿಸಿದ್ರೆ ನಮಗೆ ಸಿಗೋ ಉತ್ತರ ಪ್ರೀತಿಯೇ ಹೊರತು ಬೇರೇನೂ ಅಲ್ಲ.

ಪ್ರೀತಿ ಅಂದ್ರೆ ಸ್ವಾರ್ಥವಲ್ಲ, ಪ್ರೀತಿಸಿದವರನ್ನ ನಮ್ಮವರನ್ನಾಗಿ ಸ್ವಾಧೀನಪಡಿಸಿಕೊಳ್ಳೋದೇ ಅಂತಿಮ ನಿರ್ಧಾರವಲ್ಲ. ಪ್ರೀತಿ ಎಂಬುದು ಸಮರ್ಪಣೆ ಎಂದು ಜಗತ್ತಿಗೆ ತೋರಿಸಿದ್ದು ರಾಧಾಕೃಷ್ಣ. ಪ್ರೇಮವು ಲೌಕಿಕ ಬಯಕೆಗಿಂತ ಮಿಗಿಲಾದದ್ದು ಎಂದು ಪ್ರೀತಿಸಿಯೂ ಮದುವೆಯಾಗದೆ ಉಳಿದ ಈ ಜೋಡಿ ಎಂದೆಂದಿಗೂ ತಮ್ಮ ಪರಸ್ಪರ ಮನಸ್ಸಿನಲ್ಲಿ ಒಂದಾಗಿ ನೆಲೆಸಿದ್ದಾರೆ ಎಂಬುದು ಇವತ್ತಿಗೂ ನಂಬಲಾಗಿರುವಂತಹ ಸಂಗತಿ.

ಮತ್ತು ಕೈಸ್ ಪ್ರೇಮ ಕಥೆಯು ಸಹ ಈ ಜಗತ್ತಿನಲ್ಲಿ ಮಾದರಿ ಪ್ರೇಮಿಗಳ ಉದಾಹರಣೆ ನೀಡುತ್ತೆ. ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಪರಸ್ಪರ ಪ್ರೀತಿಸಿದ ಕೈಸ್ ಮತ್ತು ಲೈಲಾ ಈ ಸಮಾಜದ ವಿರೋಧದಿಂದ ದೂರನೇ ಉಳಿಬೇಕಾಯಿತು. 7ನೇ ಶತಮಾನದ ಸೌದಿ ಅರೇಬಿಯಾ ಕವಿ ಖೈಸ್ ಲೈಲಾರನ್ನ ಪ್ರೀತಿಸ್ತಾ ಅವರಿಗಾಗಿ ಕವಿತೆಗಳನ್ನ ಬರೀತಾ ಇದ್ರು. ಲೈಲಾಳ ತಂದೆ ಮತ್ತು ಮೇಲ್ವರ್ಗದ ಸಮಾಜ ಖೈಸ್ ಜೊತೆ ಮದುವೆಗೆ ವಿರೋಧ ವ್ಯಕ್ತಪಡಿಸಿ ಲೈಲಾಳನ್ನ ಮತ್ತೊಬ್ಬರ ಜೊತೆ ಮದುವೆ ಮಾಡಿಕೊಳ್ಳಲಾಯಿತು. ಆ ಬಳಿಕ ಖೈಸ್ ಅವಳ ನೆನಪಲ್ಲೇ ಕವಿತೆ ಬರೆದು ಹಾಡ್ತಾ ಹುಚ್ಚಿನಂತಾಗಿದ್ದ. ಇದಕ್ಕಾಗಿ ಜನ ಅವನನ್ನ ಮಜ್ನು ಅಂದ್ರೆ ಹುಚ್ಚ ಅಂತ ಕರೀತಿದ್ರು. ಕೊನೆಯ ದಿನಗಳಲ್ಲಿ ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ರು ಎಂಬ ಪ್ರತೀತಿ ಇದೆ. ಇಬ್ಬರೂ ಒಂದಾಗಲು ಸಾಧ್ಯವಾಗದಿದ್ರೂ ಅವರ ಪ್ರೀತಿ ಲೌಕಿಕತೆಯನ್ನ ಮೀರಿ ಅತೀಂದ್ರಿಯ ಹಾಗೂ ಆಧ್ಯಾತ್ಮಿಕ ಪ್ರೀತಿಯಾಗಿ ಬದಲಾಗಿದ್ದು ಇಂದಿಗೂ ಸ್ಮರಣೀಯ.

ಸಲೀಂ ಅನಾರ್ಕಲಿ ಭಾರತದ ಇತಿಹಾಸ ಮತ್ತು ಜನಪದೀಯವಾಗಿ ಪ್ರಸಿದ್ಧವಾಗಿರುವ ಕಾಲ್ಪನಿಕ ಪ್ರೇಮ ಕಥೆ. ಇಲ್ಲಿಯೂ ಕೂಡ ಸಲೀಂ ಮತ್ತು ಅನಾರ್ಕಲಿ ಪರಸ್ಪರ ಪ್ರೀತಿಸಿದ್ರು, ಸಮಾಜದ ವಿರೋಧ ಎದುರಿಸಿ ದೂರ ಇರಬೇಕಾಯಿತು. ಇದು ಕಾಲ್ಪನಿಕ ಕಥೆಯಾಗಿದ್ದು ಕಥೆ ಹಾಗೂ ಸಿನಿಮಾ ರೂಪದಲ್ಲಿ ಈ ಪ್ರೇಮ ಕಥೆ ತುಂಬಾ ಖ್ಯಾತಿಯನ್ನು ಗಳಿಸಿದೆ.

ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪತ್ನಿ ಮಮತಾಜ್ ಅಗಲಿಕೆಯನ್ನು ಸಹಿಸದೆ ಆಕೆಯ ನೆನಪಿಗಾಗಿ ಅಮೃತ ಶಿಲೆಯಿಂದ ಆಗ್ರಾದ ಬಳಿ ತಾಜ್ ಮಹಲ್ ನಿರ್ಮಿಸಿದ್ದು ಇಂದಿಗೂ ಇದು ಪ್ರೇಮ ಸೌಧ ಅನಿಸಿಕೊಂಡಿದೆ. ಪ್ರೀತಿಸಿದವರ ನಡುವಿನ ಕೋಪ ಮುನಿಸಿನ ಮಾತಿನ ಮಧ್ಯೆ ಓಹೋ ನೀನೇ ನನಗೀಗ ತಾಜ್ ಮಹಲ್ ಕಟ್ಟಿಸ್ತೀಯಾ ಅನ್ನೋ ಮಾತು ಬರುತ್ತೆ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿರೋ ಈ ಪ್ರೇಮ ಸೌಧ ತಾಜ್ ಮಹಲ್ ಮುಂದೆ ಅದೆಷ್ಟೋ ಪ್ರೇಮಿಗಳು ತಮ್ಮ ಒಲವು ಸಹ ಹೀಗೆ ಶಾಶ್ವತವಾಗಿರಬೇಕು ಅಂತ ಬಯಸ್ತಾರೆ.

ಕೃತಿ ಇತಿಹಾಸದಲ್ಲಿರಲಿ, ಜನಪದೀಯವಾಗಿರಲಿ ಅಥವಾ ಕಾಲ್ಪನಿಕವಾಗಿಯೇ ಇರಲಿ, ಅದು ಜನಮಾನಸದಲ್ಲಿ ಕಾಲ ಕಳೆದರೂ ಮಾಸದಂತೆ ಉಳಿಯಲು ಕಾರಣವಾಗಿರೋದು ಒಲವೇ ಹೊರತು ಮತ್ತೇನೂ ಅಲ್ಲ. ಪ್ರೀತಿಯಿಂದ ಜಗತ್ತನ್ನು ನೋಡಿದಾಗ ಪ್ರತಿ ಸಂಬಂಧ ಒಲವಿನ ಹೂರಣವಾಗಿಯೇ ಕಾಣುತ್ತೆ. ಆತ್ಮೀಯರೇ, ನಮ್ಮೆಲ್ಲರ ಬದುಕು ಮತ್ತು ಭವಿಷ್ಯ ಪ್ರೀತಿಯಿಂದ ತುಂಬಿರಲಿ ಎಂದು ಆಶಿಸ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ವಿರಾಮ ಹಾಕ್ತಿದ್ದೇವೆ. ನಿರಂತರವಾಗಿ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 FM ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 9:16. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು. ಸುಕೋನ್ ಕಿಪಾಲ್ಗೆ ನೀವೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಿರೋದು ನಾನು ಮಧು ಚೈತ್ರ.

9:25 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಭಾರತೀಯ ಚಿತ್ರರಂಗ ಅದರಲ್ಲೂ ಬಾಲಿವುಡ್ನ ಸುವರ್ಣಯುಗ ಅಂದರೆ ಸಾಕಷ್ಟು ಪ್ರತಿಭಾವಂತ ಗಾಯಕರು ಲಿರಿಸಿಸ್ಟ್ಗಳು ಅವರ ಸುಮಧುರ ಕಂಠದಿಂದ ಅವರ ಮಧುರವಾದ ಬರವಣಿಗೆಯಿಂದ ಮುತ್ತಾದ ಬರವಣಿಗೆಯಿಂದ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದ್ರು. ಅವರಲ್ಲಿ ಕೆಲವು ಏನು ಗಾಯಕರಿರಬಹುದು ಅಥವಾ ಬರಹಗಾರರಿರಬಹುದು ಕಾಲಕ್ರಮೇಣ ಜನಮಾನಸದಿಂದ ದೂರ ಆದರೂ ಅವ್ರ ಕೊಡುಗೆ ಮಾತ್ರ ಯಾವತ್ತಿಗೂ ಮರೆಯೋಕ್ಕಾಗದೇ ಇಲ್ಲ. ಅಂತಹ ಅಪರೂಪದ ಪ್ರತಿಭೆಗಳಲ್ಲಿ ಒಬ್ಬರು ಕೃಷ್ಣ ಗೋಯಲ್. ಯಾರಿವರು ಕೃಷ್ಣ ಗೋಯಲ್? ಯಾವತ್ತೂ ಹೆಸರೇ ಕೇಳಿಲ್ವಲ್ಲ ಅಂತ ಹೇಳ್ತೀರಾ? ಅವರು ಅವತ್ತಿನ ಜಮ್ಮು ಮತ್ತು ಕಾಶ್ಮೀರದ ಸಂಸ್ಥಾನದಲ್ಲಿ ಹುಟ್ಟಿದವರು. ಹುಟ್ಟಿದ್ದು 29 ಸೆಪ್ಟೆಂಬರ್ 1927. ಚಿಕ್ಕ ವಯಸ್ಸಿನಲ್ಲೇ ಸಂಗೀತದ ಕಡೆಗೆ ತುಂಬ ಆಸಕ್ತಿ ಇದ್ದಿದ್ದ ಇವರು ಬರೀ 6 ವರ್ಷ ವಯಸ್ಸಿನಲ್ಲೇ ಜಮ್ಮು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವರ ಆಸ್ಥಾನದಲ್ಲಿ ಹಾಡಕ್ಕೆ ಶುರು ಮಾಡಿದ್ರಂತೆ. ಮಹಾರಾಜರ ಮಗ ಯುವರಾಜ್ ಕರಣ್ ಸಿಂಗ್ ಅವರ ಜೊತೆಲಿ ಕೃಷ್ಣ ಗೋಯಲ್ ಅವರಿಗೆ ತುಂಬ ಸ್ನೇಹ ಕೂಡ ಇತ್ತಂತೆ. ಇವ್ರ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ ಸ್ಕೂನ್ ಕಿ ಪಲ್ಲಲ್ಲಿ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನವೆಲ್ಲು 101.3. ನಿಮ್ಮ ಜೊತೆಲಿ ನಾನು ಮಾಧು ಚೈತ್ರಾ.

ನಾವಿವತ್ತು ಮಾತಾಡ್ತಾ ಇರೋದು ಕೃಷ್ಣ ಗೋಯಲ್ ಅವರ ಬಗ್ಗೆ. 1947 ಕೃಷ್ಣ ಸುಧಾಮ ಅನ್ನೋ ಚಿತ್ರ ಬಿಡುಗಡೆಯಾಯಿತು. ಈ ಚಿತ್ರದ ಮೂಲಕ ಕೃಷ್ಣ ಗೋಯಲ್ ಅವರು ಹಿನ್ನೆಲೆ ಗಾಯಕರಾಗಿ ಪ್ರವೇಶ ಮಾಡ್ತಾರೆ. ಪ್ರಭು ತುಮ್ ಹೋ ಚಾಂದ ಮೈ ಹೂ ಚಕೋರ್ ಅನ್ನೋ ಹಾಡು ಅವರಿಗೆ ಒಳ್ಳೆ ಹೆಸರನ್ನು ತಂದುಕೊಡುತ್ತೆ. ಇನ್ನು 1950 ಬಿಡುಗಡೆಯಾದ ದಹೇಜ್ ಚಿತ್ರ ಅವರ ವೃತ್ತಿ ಜೀವನದ ಘಟ್ಟ ಆಯಿತು. ಅಬ್ ಜಿಂದಗಿ ಕಾ ಭೋಜ್ ಉಠಾನಾಯ ಜಾಯೇಗಾ ಅನ್ನುವಂಥ ಒಂದು ಹಾಡು ವಿಶೇಷವಾಗಿ ಗಮನ ಸೆಳೀತು. ಆ ಕಾಲದ ಪ್ರಮುಖ ಗಾಯಕರ ಮಧ್ಯದಲ್ಲಿ ಕೃಷ್ಣ ಗೋಯಲ್ ಅವರ ಧ್ವನಿ ಒಂಥರ ಒಂದಿಷ್ಟು ವಿಭಿನ್ನವಾಗಿ ಮತ್ತು ತಾಜಾತನದಿಂದ ಕೂಡಿತ್ತು ಅಂದರೆ ಸುಳ್ಳಲ್ಲ. ಕೆಲವು ಸಂಗೀತಾಸಕ್ತರು ಅವರ ಧ್ವನಿಯಲ್ಲಿ ತಲತ್ ಮೊಹಮ್ಮದ್ ಮತ್ತು ಸಿ ಎಚ್ ಆತ್ಮ ಅವರ ಎರಡೂ ಕಂಠಗಳ ಛಾಯೆಯೂ ಇದೆ ಅಂತ ಹೇಳ್ತಿದ್ರಂತೆ. ಸಮಯ ಸರಿಯಾಗಿ 9:42. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

9:55 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇದು ಇವತ್ತಿನ ಸುಖೋಕಿ ಪಲ್. ನಿಮ್ ಜೊತೆಯಾಗಿದ್ದು ನಾನು ಮಾಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಸುವಾಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸಮಯ ಸರಿಯಾಗಿ 10:02 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕನಸಿನ ಲೋಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ.

ಒಳ್ಳೆ ಹಾಡುಗಳನ್ನ ಕೇಳಿಸ್ತಿದ್ರಿ, ಧನ್ಯವಾದಗಳು ಅಂತ ಹೇಳಿದರೆ ಸಾಕಷ್ಟು ಜನ. ಜೊತೆಗೆ ಅವಾಗಲೇ ಹೇಳಿದ ಮಾತುಗಳಿಗೆ ಮಾತಾಗ್ತಾ ಸಂದೇಶನ ಕಳಿಸಿದವರು ಹರೀಶ್ ಮಲ್ಲೇಶ್ವರಂ ಎಂದ. ಸುಳ್ಳು ಹೇಳಿ ಸುಳ್ಳು ಹೇಳುವವರಿಗೆ ಮಣೆ ಹಾಕೋರಿಗೆ ನಾವು ಯಾಕೆ ತಲೆ ಬಗ್ಗಿಸ್ಬೇಕು, ನಾವೇ ಅವರಿಂದ ದೂರ ಇರೋದು ಒಳ್ಳೇದಲ್ವಾ ಅಂತ ಹರೀಶ್ ಮಲ್ಲೇಶ್ವರಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ, ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಹಾಡುಗಳು ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಸಂದೇಶನ ಕಳಿಸಿ ಹೇಳಿದ್ರು. ಮತ್ತೆ ಹಾಡುಗಳು ಸೂಪರ್, ಎಲ್ಲ ಹಾಡುಗಳನ್ನು ಕೇಳಿ ಖುಷಿಯಾಯಿತು ಅಂತ ನಂದಿನಿ ಪ್ರಧಾನ್ ಅವರು ಕೂಡ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಕನಸಿನ ಲೋಕದ ಹಾಡುಗಳು ಕೂಡ ಮಧುರವಾಗಿದೆ, ಧನ್ಯವಾದಗಳು ಮತ್ತು ಚೈತ್ರ ಅಂತ ಮಿತ್ರ ಕೂರ್ಗಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಹಾಡುಗಳನ್ನು ಮುಂದುವರಿಸ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 10:32. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಲಕ್ಷ್ಮೀ ವೆಂಕಟೇಶ್ ಮತ್ತೆ ಅವರ ಫ್ಯಾಮಿಲಿ ಎಪಿಎಂಸಿ ಸಾಗರದಿಂದ ಸಂದೇಶ ಕಳಿಸಿ ಒಳ್ಳೆಯ ಹಾಡುಗಳನ್ನು ಕೇಳಿಸ್ತಿದ್ದೀರಿ, ಧನ್ಯವಾದಗಳು ಅಂತ ಹೇಳಿದರೆ AIR ಆಕಾಶವಾಣಿ ಎಫ್ಎಂ ರೈನ್ಬೋ ಖುಷಿಯಾಯಿತು ಹಾಡುಗಳನ್ನು ಕೇಳಿ ಅಂತ ಮಂಜುನಾಥ್ ಪಿ ಕಲತಮನಹಳ್ಳಿಯಿಂದ ಸಂದೇಶ ಕಳಿಸಿದರೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರದಿಂದ ನಿನ್ನೆ ಗಣೇಶ ಹಬ್ಬದ ಸಡಗರದಲ್ಲಿ ಕನಸಿನ ಲೋಕಕ್ಕೆ ಬರಲಿಕ್ಕಾಗಿರಲಿಲ್ಲ ತುಂಬಾ ರೇಡಿಯೋ ಕೇಳುಗರಿಗೆ, ಇವತ್ತು ನಾವೆಲ್ಲ ಕನಸಿನ ಲೋಕಕ್ಕೆ ಮತ್ತೆ ಸೇರಿದ್ದೀವಿ, ಮಧುರವಾದ ಹಾಡುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಜೊತೆಗೆ ಹಿಂದಿ ಹಾಡುಗಳು ತುಂಬಾ ಖುಷಿ ಕೊಡ್ತು, ಜೊತೆಗೆ ಕನ್ನಡ ಹಾಡುಗಳು ಇನ್ನಷ್ಟು ಖುಷಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಮಂಗಳ ಮೈಸೂರಿಂದ ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ಖಂಡಿತ ನಿಮಿಷದ ಹಾಡುಗಳನ್ನು ಕೇಳಿಸೋ ಪ್ರಯತ್ನ ನಾವು ಮಾಡ್ತೀವಿ. ಕಲಬುರಗಿಯಿಂದ ಧರ್ಮಣ ದನ್ನಿಯವರು ಸಂದೇಶನ ಕಳಿಸಿದ ನಿದ್ದೆಗೆ ಜಾರು ಹೊತ್ತಲ್ಲಿ ಇಂಪಾದ ಭದ್ರವಾದ ಹಾಡುಗಳು ಕೇಳಕ್ಕೆ ಖುಷಿ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ ಕನಸಿನ ಲೋಕ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜೊತೆಗೆ ಹಾಡುಗಳು ಕೂಡ ಖುಷಿ ಕೊಡ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿದ್ದಾರೆ. ಯಾವುದೋ ಹಾಡಿನ ಬಗ್ಗೆ ಮಾತಾಡಿರೋಂಥ ಅನುಷಾ ಈ ಹಾಡಿನಲ್ಲಿ ನಾಯಕಿ ವನಜಾ ಧರಿಸಿದಂಥ ವಸ್ತ್ರ ಅಂದರೆ ಅವರ ಬಟ್ಟೆ ವಸ್ತ್ರವನ್ನೇ ನಾನು ಹೊಲಿಸ್ಕೊಂಡು ಧರಿಸಿದ್ದೆ, ತುಂಬ ಖುಷಿ ಕೊಡ್ತು, ತುಂಬ ಇಷ್ಟ ಆಯಿತು, ಮರಳಿ ಬಾರದ ನೆನಪುಗಳು ಮತ್ತೆ ಮರುಕಳಿಸ್ತಿದ್ದೀರಿ, ಧನ್ಯವಾದಗಳು ಅಂತ ಅನುಷಾ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಕನಸಿನ ಲೋಕದಲ್ಲಿ ಮಧುರವಾದ ಹಾಡುಗಳು ಖುಷಿ ಕೊಡ್ತಾ ಇದೆ, ಹಾಗೆ ಗಣಪತಿ ಪ್ರೋಗ್ರಾಮಿಂದ ತಡವಾಗಿ ಟ್ಯೂನ್ ಮಾಡಿದ್ದೀನಿ, ಧನ್ಯವಾದಗಳು ಅಂತ ಚಿದಾನಂದ್ ಅವರು ಟಿ ವಿ ಸರ್ಕಲಿಂದ ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ಖಂಡಿತ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಕೂಡ ತುಂಬಾನೇ ಮುಖ್ಯ ಅಲ್ವೇನ್ರಿ. ಸಮಯ 10:34, ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 10:47 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಶಾಂತಾಚಾರ್ ಬಡಿಗೇರ್ ಮತ್ತೆ ಶ್ರೀನಿವಾಸ ಮೂರ್ತಿ ಅವರು ಇರಕಲ್ ಯವನೂರಪ್ಪ ದಾನಿ ಅವರು ಸಂದೇಶನ ಕಳಿಸಿದ್ದಾರೆ, ಹಾಡುಗಳು ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂತ. ಮಂಜುರಣಿ ಅವರು ಸಂದೇಶನ ಕಳಿಸಿದ್ದಾರೆ ಮೈಸೂರಿಂದ. ಅಂಜನಪ್ಪ ಎನ್ ಕನಸಿನ ಲೋಕದ ಹಾಡುಗಳು ಖುಷಿ ಕೊಡ್ತಾ ಇದೆ ಮಧು ಚೈತ್ರ, ಧನ್ಯವಾದಗಳು ಅಂತ. ರಾಮಚಂದ್ರ ಈರಣ್ಣ ಅವರು ಸಂದೇಶನ ಕಳಿಸಿದ್ದಾರೆ. ಮುರಳೀಧರ ರೆಡ್ಡಿ ತಮಿಳುನಾಡಿಂದ, ಬಿಸಿ ಬಿಸಿ ರಾಗಿ ಮತ್ತೆ ರೆಡಿಯಾಗಿದೆ, ಊಟ ಮಾಡೋಣ ಬನ್ರಿ ಅಂತ. ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿದರೆ. ಯಶಸ್ವಿನಿ ಗಿರಿಜಮ್ಮ ಅವರ ಸಂದೇಶ ಕೂಡ ತಲುಪಿದೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ. ಇದು ಇವತ್ತಿನ ಕನಸಿನ ಲೋಕ ಆಗಿತ್ತು. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಆರು ಗಂಟೆ ಹತ್ತು ನಿಮಿಷದಿಂದ ನಾದಾರ್ಚನೆ.
1: ಸ್ನೇಹಿತರೆ, ಇದು ಸಮಯ 11 ಗಂಟೆ ಸರಿಯಾಗಿ. ಇದುವರೆಗೆ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ಲಿನ ಪ್ರಸಾರವನ್ನ ಕೇಳಿದ್ರಿ. ಇನ್ನು ಈ ಒಂದು ಹಾಡಿನ ನಂತರ ಎಫ್ಎಂ ಗೋಲ್ಡ್ ಪ್ರಸಾರವನ್ನ ಕೇಳುವಿರಿ.

This is Akashvani, the news read by Renuka.